0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ಗೀತೆ ಓಂ ಅರುಣಾಯ ನಮಃ, ಓಂ ಕಿರಣಾಯ ನಮಃ, ಓಂ ಸ್ಮರಣಾಯ ನಮಃ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ದ್ವಾರಕಮಾಯಿ ದ್ವಾರದ ಬಳಿಯೇ ಪಾಪ ಕುಳಿತಿರುವ ದಾರಿ ತೋರುವನು ಎಲ್ಲರಿಗೂ ಅವನೇ. ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕಿಹಲಿ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ, ತುಂಗಾ ತೀರದಿ ನಿಂತ ಸುಯತಿವರ ನಾರೆ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ. ಪ್ರಸ್ತುತಪಡಿಸಲಿದ್ದಾರೆ ತುಮಕೂರು ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಪಲ್ಲವಿ ಎಸ್ ಕುಸುಗಲ್ ಅವರು.
1: ನಮಸ್ಕಾರ, ನಾನು ಡಾಕ್ಟರ್ ಪಲ್ಲವಿ ಎಸ್ ಕುಸುಗಲ್, ಸಹಾಯಕ ಪ್ರಾಧ್ಯಾಪಕಿ, ಅರ್ಥಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ, ತುಮಕೂರು ವಿಶ್ವವಿದ್ಯಾನಿಲಯ, ತುಮಕೂರು. ಅರ್ಥಶಾಸ್ತ್ರದಲ್ಲಿ ನೀತಿ ಮತ್ತು ಧರ್ಮ. ಪ್ರಸ್ತುತ ಸಂದರ್ಭದಲ್ಲಿ ಐಹಿಕ ಭೋಗ ಆಶೆ ಆಕಾಂಕ್ಷೆಗಳು ಅಂಕೆ ಮೀರಿ ಬೆಳೆಯುತ್ತಿವೆ. ಮನುಷ್ಯನ ನಿಲ್ಲದ ಮೇರೆ ಮೀರುತ್ತಿರುವ ಬೇಡಿಕೆಗಳ ಮತ್ತು ಐಷಾರಾಮಿ ಜೀವನಕ್ಕಾಗಿ ಪ್ರಕೃತಿಯ ಪರಿಸರ ಮತ್ತು ಮಡಿಲನ್ನು ಬುಡ ಸಮೇತ ನಾಶ ಮಾಡಲು ನಿಂತಿದ್ದೇವೆ. ಕಾಡು ಅಳಿವಿನ ಅಂಚಿಗೆ ಬಂದಿದೆ. ಕಾಡು ಪ್ರಾಣಿಗಳು ಅಣ್ಣ ನೀರಕ್ಕಾಗಿ ಪರಿತಪಿಸಿ ನಾಡಿಗೆ ಲಗ್ಗೆ ಹಾಕುತ್ತಿವೆ. ಈ ಭೂಮಿ ಕೇವಲ ಮಾನವನಿಗೆ ಮೀಸಲಾಗಿಲ್ಲ, ಇಡೀ ಜೀವ ಸಂಕುಲಕ್ಕೂ ಜೀವಿಸುವ ಹಕ್ಕಿದೆ ಎಂಬುದನ್ನ ಯಾರೂ ಮರೆಯಕೂಡದು. ಇದರಿಂದಾಗಿ ನಿಸರ್ಗದ ಸಮತೋಲನ ತಪ್ಪಿ ಹೋಗುತ್ತಿದೆ. ಮಾನವ ಸ್ವಾರ್ಥಕ್ಕಾಗಿ ಅನುಕೂಲದ ಪರಾಕಾಷ್ಠತೆಗೆ ಗಿಡ ಮರಗಳ ಮಾರಣ ಹೋಮ ನಡೆಯುತ್ತಿದೆ. ನೆಲದ ಆಳದಿಂದ ಖನಿಜ ಮತ್ತಿತರ ಪದಾರ್ಥಗಳನ್ನು ದ್ರವ್ಯವನ್ನು ತೋಡಿ ತೋಡಿ ತೆಗೆಯುತ್ತಿದ್ದೇವೆ. ಕೋಳಿ ಬಂಗಾರ ತತ್ತಿ ಇಡುತ್ತದೆ ಎಂದು ಅದರ ಕುತ್ತಿಗೆ ಕತ್ತಿ ಹಾಕಿ ಒಮ್ಮೆಲೆ ಎಲ್ಲವನ್ನೂ ಪಡೆಯುವ ಅಪಾಪಿತನ ದುರ್ಬುದ್ಧಿ ಅವಿವೇಕಿತನ ಮಾಡಕೂಡದು. ಇದು ಆರ್ಥಿಕ ಪ್ರಗತಿಯ ಮೇಲೆ ದುಷ್ಪರಿಣಾಮ ಬೀರದಿರದು. ಇದು ಆರ್ಥಿಕ ನೀತಿಯನ್ನು ಉಲ್ಲಂಘನೆ ಮಾಡಿದಂತಾಗುತ್ತದೆ. ಎಲ್ಲ ಶಾಸ್ತ್ರಗಳಿಗೆ ಒಂದು ನೀತಿ ಇದ್ದೇ ಇರುತ್ತದೆ. ನೀತಿಯ ಚೌಕಟ್ಟನ್ನು ದಾಟಿದರೆ ಅದು ಅನೀತಿಯಾಗುತ್ತದೆ. ಹಣ, ದವಸ, ಧಾನ್ಯ ಒಂದೆಡೆ ಕೂಡಿಟ್ಟರೆ ಅದು ಅನೀತಿ ಅಕ್ರಮವೆನಿಸುತ್ತದೆ. ಯಾವುದೇ ಫಲಿತಗಳು ಹಂಚಿ ಹೋಗಬೇಕು. ಯಾವುದೇ ಕೆಲಸದಲ್ಲಿ ಸ್ವಾರ್ಥ ಇರಕೂಡದು. ಶ್ರಮಕ್ಕೆ ತಕ್ಕ ಬೆಲೆ ಇರಲಿ. ದುಡಿಯುವ ಕೈಗಳಿಗೆ ಸರಿಯಾದ ಕಾಸು ಸಿಗಲಿ. ಶ್ರಮಿಕನ ದುಡಿಮೆಯ ಫಲ ವ್ಯಕ್ತಿಯೊಬ್ಬನಲ್ಲಿ ಸಂಚಿತವಾದರೆ ಅಲ್ಲಿ ಅನ್ಯಾಯ ಮೆರೆಯುತ್ತದೆ. ಕೆಲವು ಜನ ಸಿರಿವಂತರಾದರೆ ಹಲವಾರು ಬಡತನ ರೇಖೆಗಿಂತ ಕೆಳಗೆ ಇರುತ್ತಾರೆ. ಐಹಿಕ ಸುಖದಲ್ಲಿ ಸಿರಿವಂತರು ಮೆರೆದರೆ ಬೆವರು ಸುರಿಸಿದ ಬಹುಪಾಲು ಜನ ಭವನೆಯ ಬದುಕಿನಲ್ಲಿ ಬೇಯುತ್ತಾರೆ. ಆದಾಯ ಸರಿಯಾಗಿ ಹಂಚಿ ಹೋದಲ್ಲಿ ಆರ್ಥಿಕ ಪ್ರಗತಿಯಲ್ಲಿ ಸುಧಾರಣೆಯಾಗುತ್ತದೆ. ಅಂದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾವುದೇ ಆದಾಯ ಕೇಂದ್ರೀಕೃತವಾಗಕೂಡದು. ಇದರಿಂದ ವ್ಯಕ್ತಿ, ಸಮಾಜ, ನಾಡಿನ ಪ್ರಾದೇಶಿಕ ಅಸಮತೋಲನತೆಯನ್ನ ನಿವಾರಿಸಬಹುದು. ಅಕ್ರಮವಾಗಿ ಅನೀತಿಯ ದಾರಿಯಲ್ಲಿ ಅನಾಯಾಸವಾಗಿ ಮಾಡಿದ ಸಂಪಾದನೆ ಆತ್ಮಘಾತುಕತನವಾದುದು. ಅಧಿಕಾರ ಸುಖ ಸಂಪತ್ತಿನ ದಾಹಕ್ಕಾಗಿ ಧನಿಕನಾದರೂ ಆತನಲ್ಲಿ ಪೈಶಾಚಿಕ ಭಾವ ಮನೆ ಮಾಡುತ್ತದೆ. ಹರಿದು ತಿನ್ನುವ ಹೀನ ಮನೋವೃತ್ತಿ ಮನೆ ಮಾಡುತ್ತದೆ. ತಾನು ಎಲ್ಲರಿಗಾಗಿ, ಎಲ್ಲರೂ ತನಗಾಗಿ ಎಂಬ ನಾನುಡಿ ನಿಜವಾಗುವುದಿಲ್ಲ. ಎಲ್ಲರೂ ತನಗಾಗಿ ಎಂಬ ಸ್ವಾರ್ಥ ಹೆಡೆ ಎತ್ತುತ್ತದೆ. ಒಂದು ದೇಶದ ಆರ್ಥಿಕತೆ ಇಲ್ಲವೇ ಅರ್ಥಶಾಸ್ತ್ರ ಅಲ್ಲಿಯ ವಾಯುಗುಣ, ನೆಲದ ಗುಣ, ಹವಾಗುಣ ಎಲ್ಲವನ್ನೂ ಒಳಗೊಂಡಿರುತ್ತದೆ. ಒಂದು ದೇಶದ ಹವಾಗುಣಕ್ಕನುಗುಣವಾಗಿ ಅಲ್ಲಿ ಮದ್ಯ ಮಾಂಸ ಅವಶ್ಯವಾದರೆ ಮತ್ತೊಂದು ಕಡೆ ಇದು ನಿಷಿದ್ಧ ಹಾಗೂ ಅವಶ್ಯವಲ್ಲ. ಉಡುವ ಬಟ್ಟೆ ಒಂದು ದೇಶಕ್ಕೆ ಒಪ್ಪಿಗೆ ಆದರೆ ಮತ್ತೊಂದು ಕಡೆ ಅದು ಹೊಂದಲಾರದು. ಇವೆಲ್ಲ ಆಯಾ ದೇಶಗಳ ಆರ್ಥಿಕ ಸ್ಥಿತಿಗತಿಗಳ ಮೇಲೆ ಹಾಗೂ ಆಮದು ರಫ್ತುಗಳ ಮೇಲೆ ಪರಿಣಾಮವಾಗುತ್ತದೆ. ಆರ್ಥಿಕ ಸ್ಥಿತಿಗತಿ ಅಲ್ಲಿಯ ಭೌಗೋಳಿಕ, ಹವಾಮಾನ, ಆಚಾರ ವಿಚಾರ, ಧಾರ್ಮಿಕ ಚಿಂತನೆಗಳ ಮೇಲೆ ಅವಲಂಬಿತವಾಗುತ್ತದೆ. ಸಂಪತ್ತು ಹೆಚ್ಚಿದಂತೆ ವ್ಯಕ್ತಿ ನೀತಿಭ್ರಷ್ಟನಾಗದೆ ತನ್ನ ಅಕ್ರಮ ಸಂಪಾದನೆ ಕುರಿತು ಚಿಂತನೆ ಮಾಡಿ ಸರಿಹಾದಿಯನ್ನ ತುಳಿಯಬೇಕು. ಸಾತ್ವಿಕ ಯಾವಾಗಲೂ ಸತ್ಯದ ಮಾರ್ಗವನ್ನು ತುಳಿಯುತ್ತಾನೆ. ನ್ಯಾಯದಿಂದ ಗಳಿಸಿತು ಮನೋನೆಮ್ಮದಿಯ ಗಳಿಕೆಗೆ ಕಾರಣವಾಗುತ್ತದೆ. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಪಾತ್ರಕ್ಕೆ ಸಲ್ಲದಯ್ಯ ಎಂಬ ಬಸವಣ್ಣನವರ ವಚನ ಇದಕ್ಕೆ ಪುಷ್ಟಿಯನ್ನ ನೀಡುತ್ತದೆ. ದುಡಿಮೆಯಲ್ಲಿ ಕೀಳು ಮೇಲು ಎಂಬುದು ಇಲ್ಲಿ ಇಲ್ಲ. ಕಾಯಕವೇ ಕೈಲಾಸವೆಂದು ಶರಣರು ಅರಿತವರು. ಶ್ರಮ ಗೌರವ ಸರ್ವರಿಗೂ ಸಲ್ಲಬೇಕು. ದುಡಿದ ಹಣವನ್ನು ಕೂಡಿಡದೆ ಸರ್ವರಿಗೂ ಸಮಪಾಲು ಎಂಬ ನೀತಿಯನ್ನು ಪಾಲಿಸುವುದು ಅಗತ್ಯವಾದುದು. ಕಾಯಕದಿಂದಲೇ ಆರ್ಥಿಕ ಪ್ರಗತಿ. ಈ ಸುಧಾರಣೆಯಲ್ಲಿ ಸಾಮಾನ್ಯನ ಬಾಳು ಹಸನಾಗಬೇಕು. ರೈತನ ಶ್ರಮದ ಫಲ ಆತನ ಬೆಳೆದ ಬೆಳೆಗೆ ಬೆಂಬಲ ಬೆಲೆ ದೊರೆಯಬೇಕು. ನಡುವಿನ ದಲ್ಲಾಳಿಗಳ ಕಿಸೆಗಳಿಗೆ ಇವರ ದುಡಿಮೆಯ ಫಲ ಹೋಗಬಾರದು. ಇದು ಆರ್ಥಿಕ ನೀತಿಗೆ ಬದ್ಧತೆಯೇ ತೋರುತ್ತದೆ. ದುಡಿಯಲು ವಿಪುಲ ಅವಕಾಶ ಸಿಗಲಿ. ದುಡಿಯುವ ಕೈಗಳಿಗೆ ಬಲ ಬರಲಿ. ಅವರ ಜೀವನ ಪಾವನವಾಗಬೇಕು. ಉತ್ಪಾದನೆ ಮತ್ತು ವಿತರಣೆಯಲ್ಲಿ ನ್ಯಾಯ ನೀತಿಯ ಮಾರ್ಗವನ್ನ ಅನುಸರಿಸಬೇಕು. ಆರ್ಥಿಕ ನೀತಿ ಸಮರ್ಥವಾದರೆ ಎಲ್ಲರಿಗೂ ನಿರುದ್ಯೋಗ, ಬಡತನ, ಹಸಿವು ಎಂಬ ಶಬ್ದಗಳು ನೇಪಥ್ಯಕ್ಕೆ ಸರಿಯುತ್ತವೆ. ಜಗತ್ತಿನ ಎಲ್ಲ ಧರ್ಮಗಳು ಕಾಯಕ ತತ್ವವನ್ನು, ಅರ್ಥಶಾಸ್ತ್ರದ ನೀತಿಯನ್ನು ಪ್ರತಿಪಾದಿಸುತ್ತವೆ. ನಿಸರ್ಗ ಸಕಲ ಜೀವರಾಶಿಯ ಬದುಕಿಗೆ ತಕ್ಕ ಆಶ್ರಯ ಮತ್ತು ಆಧಾರ ನೀಡಿದೆ. ನಮ್ಮ ಪ್ರಾಚೀನ ಆಶ್ರಮಗಳು ಕೂಡ ಶ್ರಮದ ತಳಹದಿಯಲ್ಲಿಯೇ ನಿಂತಿವೆ. ಎಲ್ಲಕ್ಕಿಂತ ಕಾಯಕ ಹಾಗೂ ಕಾಯಕ ನಿರತನು ಶ್ರೇಷ್ಠನಾಗುತ್ತಾನೆ. ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದೆ ನಿಂದಿದ್ದರೂ ಹಂಗ ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡೂ ಕಾಯಕದೊಳಗು ಕಾಯಕದ ಮಹತ್ವವನ್ನು ಶರಣ ಆಯ್ದಕ್ಕಿ ಮಾರೆಯ ವಚನ ಸಾರಿ ಹೇಳುತ್ತದೆ. ಕಾಯಕದಲ್ಲಿ ನಿರತನಾದವ ನಿಜಕ್ಕೂ ಆತ ಕಾಯಕಯೋಗಿ ಎಂದೆನಿಸಿ ಶ್ರೇಷ್ಠ ವ್ಯಕ್ತಿಯಾಗಿ ಜನಮನ್ನಣೆ ಪಡೆಯುತ್ತಾನೆ. ಈತ ಹರಿವ ನೀರಾಗಿ ಶುದ್ಧತೆಯನ್ನು ಕ್ರಿಯಾಶೀಲತೆಯನ್ನು ಕಾಯ್ದುಕೊಳ್ಳುತ್ತಾನೆ. ಅಕ್ರಮ ಸಂಪಾದನೆ ಅಧರ್ಮವೆಂದು ತಿಳಿದಾಗ ಆರ್ಥಿಕ ನೀತಿಗೆ ನಿಜವಾದ ಅರ್ಥ ಬರುತ್ತದೆ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ, ಪ್ರಸ್ತುತಪಡಿಸಿದವರು ಡಾಕ್ಟರ್ ಪಲ್ಲವಿ ಎಸ್ ಕುಸುಗಲ್ ಅವರು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ ವಾಸುದೇವಾಯ, ಓಂ ನಮೋ ಭಗವತಿ ವಾಸುದೇವಾಯ, ಓಂ ನಮೋ ಭಗವತಿ ವಾಸುದೇವಾಯ. ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 12ನೇ ಅಧ್ಯಾಯದಲ್ಲಿ ಭಕ್ತಿಯೋಗದ ಮಹತ್ವವನ್ನು ಶ್ರೀಕೃಷ್ಣ ಹೇಳ್ತಾರೆ. ಹೇಗೆಲ್ಲ ಭಕ್ತಿ ಮಾಡಬಹುದು ಅಂತೇಳಿ ವಿಧ ವಿಧವಾದಂಥ ಆಪ್ಷನ್ಸನ್ನು ಕೊಡ್ತಾ ಹೋಗ್ತಾರೆ. ಫಸ್ಟ್ ಆಪ್ಷನ್, ಫಸ್ಟ್ ಬೆಸ್ಟ್ ಯಾವುದದು? ಅನನ್ಯ ಭಕ್ತಿ. ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸು, ನಿನ್ನ ಬುದ್ಧಿಯನ್ನು ನನ್ನಲ್ಲಿ ತೊಡಗಿಸು, ಖಂಡಿತವಾಗಿಯೂ ನೀನು ನನ್ನಲ್ಲಿಗೆ ಬರುವೆ ಅನ್ನುವಂಥ ಭರವಸೆಯನ್ನು ಭಗವಂತ ಕೊಡ್ತಾರೆ. ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗದೇ ಇದ್ದರೆ ಸೆಕೆಂಡ್ ಆಪ್ಷನ್, ಸೆಕೆಂಡ್ ಬೆಸ್ಟ್, ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸು. ಈ ಮೂಲಕ ಕೂಡ ನೀನು ನನ್ನಲ್ಲಿಗೆ ಬರುವೆ ಅನ್ನೋದನ್ನು ಭಗವಂತ ಹೇಳ್ತಾರೆ. ನನ್ನನ್ನು ಸೇರುವ ಒಂದು ಬಯಕೆಯನ್ನು ಬೆಳೆಸಿಕೋ ಅಂತ ಹೇಳ್ತಾರೆ. ಈ ಮೂಲಕ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ನಿನಗೆ ಸಾಧ್ಯವಾಗದೇ ಇದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು, ಏಕೆಂದರೆ ನನಗಾಗಿ ಕೆಲಸ ಮಾಡುವುದರಿಂದ ನೀನು ಪರಿಪೂರ್ಣ ಸ್ಥಿತಿಗೆ ಬರುವೆ ಅಂತ ಭಗವಂತ ಹೇಳ್ತಾರೆ. ಅದು ನಿನಗೆ ಮಾಡೋದಕ್ಕಾಗಲ್ವಾ? ನೋ ಪ್ರಾಬ್ಲಮ್. ಫೋರ್ತ್ ಬೆಸ್ಟ್ ಯಾವುದು ಅನ್ನೋದನ್ನು ನಾನು ಕೊಡ್ತೇನೆ. ಇನ್ನೊಂದು ಆಪ್ಷನ್ ಏನದು? ನನ್ನ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿನಗೆ ಸಾಧ್ಯವಿಲ್ಲದಿದ್ದರೆ ನಿನ್ನ ಎಲ್ಲಾ ಕರ್ಮಫಲವನ್ನು ತ್ಯಾಗ ಮಾಡಿ ಆತ್ಮಸ್ಥಿತನಾಗಿರಲು ಪ್ರಯತ್ನಿಸು. ಸಾಮಾಜಿಕ, ಕೌಟುಂಬಿಕ ಅಥವಾ ಧಾರ್ಮಿಕ ಕಾರಣಗಳಿಂದಾಗಿ ಅಥವಾ ಬೇರೆ ಅಡ್ಡಿಗಳಿಂದಾಗಿ ಮನುಷ್ಯನಿಗೆ ಕೃಷ್ಣ ಪ್ರಜ್ಞೆಯ ಚಟುವಟಿಕೆಗಳಲ್ಲಿ ಸಹಾನುಭೂತಿಯನ್ನು ತೋರುವುದಕ್ಕೂ ಸಾಧ್ಯವಾಗದೆ ಹೋಗಬಹುದು. ಕೃಷ್ಣ ಪ್ರಜ್ಞೆಯ ಕೆಲಸ ಕಾರ್ಯಗಳಲ್ಲಿ ನೇರವಾಗಿ ಆಸಕ್ತಿಯನ್ನು ತೋರಿದರೆ ಎಷ್ಟೋ ತೊಂದರೆಗಳು ಅವರಿಗೆ ಬರಬಹುದು, ಅಥವಾ ಕುಟುಂಬದವರು ಆಕ್ಷೇಪಿಸಬಹುದು. ಇಂತಹ ಸಮಸ್ಯೆ ಇರುವವನಿಗೆ ತನ್ನ ಚಟುವಟಿಕೆಗಳಿಂದ ಸಂಗ್ರಹವಾದ ಫಲವನ್ನು ಒಂದು ಒಳ್ಳೆಯ ಕಾರ್ಯಕ್ಕಾಗಿ ತ್ಯಾಗ ಮಾಡಬೇಕೆಂದು ಬುದ್ಧಿವಾದ ಹೇಳಿದೆ. ಇಂತಹ ವಿಧಿಗಳನ್ನು ವೇದಗಳ ನಿಯಮಗಳಲ್ಲಿ ವರ್ಣಿಸಿದೆ. ಯಜ್ಞಗಳಲ್ಲಿ ಅಥವಾ ವಿಶೇಷ ಪುಣ್ಯ ಕಾರ್ಯಗಳಲ್ಲಿ ಒಬ್ಬನ ಹಿಂದಿನ ಕರ್ಮದ ಫಲವನ್ನು ಹೇಗೆ ಉಪಯೋಗಿಸಬಹುದು ಎನ್ನುವುದಕ್ಕೆ ವೈದಿಕ ಶಾಸ್ತ್ರಗಳಲ್ಲಿ ಅನೇಕ ವರ್ಣನೆಗಳಿವೆ. ಹೀಗೆ ಮನುಷ್ಯ ಕ್ರಮೇಣ ಜ್ಞಾನದ ಸ್ಥಿತಿಗೆ ಏರಬಹುದು. ಕೃಷ್ಣ ಪ್ರಜ್ಞೆಯ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಇಲ್ಲದವನು ಒಂದು ಆಸ್ಪತ್ರೆಗಾಗಿ ಅಥವಾ ಬೇರೆ ಯಾವುದಾದರೂ ಸಾಮಾಜಿಕ ಸಂಸ್ಥೆಗೆ ದಾನ ಮಾಡುತ್ತಾನೆ ಎಂಬುದನ್ನು ಕಾಣುತ್ತೇವೆ. ಹೀಗೆ ಮಾಡುವುದರಿಂದ ಅವನು ತನ್ನ ಅತೀವ ಶ್ರಮದ ಫಲಗಳನ್ನು ತ್ಯಾಗ ಮಾಡುತ್ತಾನೆ. ಅದನ್ನು ಇಲ್ಲಿ ಸಮರ್ಥಿಸಿ ಸಲಹೆ ಮಾಡಿದೆ. ಏಕೆಂದರೆ ಕರ್ಮಫಲವನ್ನು ತ್ಯಾಗ ಮಾಡಲು ಅಭ್ಯಾಸ ಮಾಡಿದವನು ಕ್ರಮೇಣ ತನ್ನ ಮನಸ್ಸನ್ನು ಪರಿಶುದ್ಧಗೊಳಿಸಲು ಸಮರ್ಥನಾಗುತ್ತಾನೆ. ಆ ಪರಿಶುದ್ಧವಾದ ಮನಸ್ಸಿನ ಸ್ಥಿತಿಯಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಅರ್ಥ ಮಾಡಿಕೊಳ್ಳಲು ಸಮರ್ಥನಾಗುತ್ತಾನೆ. ನಿಜ, ಕೃಷ್ಣ ಪ್ರಜ್ಞೆಯು ಬೇರಾವ ಅನುಭವವನ್ನು ಅವಲಂಬಿಸಿಲ್ಲ. ಏಕೆಂದರೆ ಕೃಷ್ಣ ಪ್ರಜ್ಞೆಯೇ ಮನುಷ್ಯನ ಮನಸ್ಸನ್ನು ಪರಿಶುದ್ಧಗೊಳಿಸಬಲ್ಲದು. ಆದರೆ ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸಲು ಬೇರೆ ಅಡ್ಡಿಗಳಿದ್ದಲ್ಲಿ ಮನುಷ್ಯ ತನ್ನ ಕರ್ಮ ಫಲವನ್ನು ತ್ಯಾಗ ಮಾಡಬೇಕು ಅಂತ ಇಲ್ಲಿ ಹೇಳಲಾಗಿದೆ. ಯಾಕೆಂದರೆ ಈಗ ಕರ್ಮವನ್ನು ಮಾಡ್ತಾ ಹೋಗು, ಫಲವನ್ನು ತ್ಯಾಗ ಮಾಡ್ತಾ ಹೋಗು, ತ್ಯಾಗ ಮಾಡ್ತಾ ಹೋಗು. ಒಂದು ಹಂತದಲ್ಲಿ ಅವನಿಗೆ ಅನಿಸ್ತದೆ, ನಾನು ಮಾಡಿರುವಂಥ ಕರ್ಮದ ಫಲವನ್ನೆಲ್ಲ ನಾನು ತ್ಯಾಗ ಮಾಡಬೇಕಂತಿದ್ರೆ ಯಾಕೆ ನಾನು ಕರ್ಮವನ್ನು ಮಾಡಬೇಕು, ಈ ಕಾಮ್ಯ ಕರ್ಮವನ್ನು? ಸೊ ಬೆಟರ್ ನಾನು ಭಗವಂತನಿಗೋಸ್ಕರನೇ ಕರ್ಮವನ್ನು ಮಾಡ್ತೇನೆ ಅನ್ನುವಂಥ ರಿಯಲೈಸೇಷನ್ ಅವನಿಗೆ ಬರುತ್ತೆ. ಸೊ ಇದರಿಂದ ಮನುಷ್ಯನು ಎಂದಾದರೂ ಒಂದು ದಿನ ಪರಮಪ್ರಭುವಿನ ಪರಿಶುದ್ಧ ಭಕ್ತಿ ಸೇವೆಯ ಘಟ್ಟಕ್ಕೆ ಬರಬಹುದು. ಅಂದರೆ ಪರಮ ಧ್ಯೇಯ ಕೃಷ್ಣನೇ ಎಂದು ತಿಳಿಯದಿದ್ದರೂ ಪರಮ ಧ್ಯೇಯಕ್ಕಾಗಿ ತ್ಯಾಗ ಮಾಡಲು ಮನುಷ್ಯ ನಿರ್ಧರಿಸಿದರೆ ಅವನು ಕೃಷ್ಣನೇ ಪರಮ ಧ್ಯೇಯ ಎನ್ನುವುದನ್ನು ತ್ಯಾಗ ಮಾರ್ಗದಿಂದ ಕ್ರಮೇಣ ತಿಳಿದುಕೊಳ್ಳುತ್ತಾನೆ. ಸೊ ಅದು ನಿನಗೆ ಸಾಧ್ಯವಾಗುವುದಿಲ್ವಾ? ಇನ್ನೊಂದು ಆಪ್ಷನ್ ಅನ್ನ ಕೊಡ್ತೀನಿ ಅಂತೇಳಿ ಭಗವಂತ 5ನೇ ಆಪ್ಷನ್ ಅನ್ನ ಕೊಡ್ತಾ ಇದ್ದಾರೆ. ಏನದು?
2: ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತ್ ಜ್ಞಾನ ಧ್ಯಾನಂ ವಿಶಿಷ್ಯತೆ ಧ್ಯಾನ ಕರ್ಮ ಫಲ ತ್ಯಾಗಶ್ಚಾಂತಿರನಂತರಂ.
1: ಈ ಅಭ್ಯಾಸವು ನಿನಗೆ ಸಾಧ್ಯವಾಗದೆ ಹೋದರೆ ಜ್ಞಾನ ಸಾಧನೆಯಲ್ಲಿ ತೊಡಗು. ಆದರೆ ಜ್ಞಾನಕ್ಕಿಂತ ಧ್ಯಾನವು ಉತ್ತಮ, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗವು ಉತ್ತಮ. ಏಕೆಂದರೆ ಇಂತಹ ತ್ಯಾಗದಿಂದ ಮನಃಶಾಂತಿಯನ್ನ ಪಡೆಯಬಹುದು. ಹಿಂದಿನ ಶ್ಲೋಕಗಳಲ್ಲಿ ವಿವರಿಸಿರುವ ಹಾಗೆ ಭಕ್ತಿ ಸೇವೆಯಲ್ಲಿ 2 ವಿಧ. ನಿಯಂತ್ರಕ ತತ್ವಗಳ ರೀತಿ ಒಂದು, ಭಗವತ್ ಪ್ರೇಮದಲ್ಲಿ ಪೂರ್ಣ ಆಸಕ್ತಿಯ ಮಾರ್ಗ ಮತ್ತೊಂದು. ಕೃಷ್ಣ ಪ್ರಜ್ಞೆಯ ತತ್ವಗಳನ್ನು ಅನುಸರಿಸಲು ಸಾಧ್ಯವಾಗದೆ ಹೋದವರು ಜ್ಞಾನವನ್ನು ಬೆಳೆಸಿಕೊಳ್ಳುವುದು ಉತ್ತಮ. ಏಕೆಂದರೆ ಜ್ಞಾನದಿಂದ ಮನುಷ್ಯ ತನ್ನ ನಿಜವಾದ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾನೆ.
2: ಮಾಡಿಕೊಳ್ಳಬಲ್ಲ. ಕ್ರಮೇಣವಾಗಿ ಜ್ಞಾನವು ಧ್ಯಾನದ ಹಂತಕ್ಕೆ ಬೆಳೆಯುವುದು. ಧ್ಯಾನದಿಂದ ಕ್ರಮಕ್ರಮವಾಗಿ ದೇವೋತ್ತಮ ಪರಮಪುರುಷನನ್ನು ಅರ್ಥ ಮಾಡಿಕೊಳ್ಳಬಹುದು. ಮನುಷ್ಯ ತಾನೇ ಪರಮನು ಎಂಬ ಅರಿವನ್ನು ತಂದುಕೊಡುವ ಪ್ರಕ್ರಿಯೆಗಳಿವೆ. ಭಕ್ತಿ ಸೇವೆಯಲ್ಲಿ ನಿರತನಾಗಲು ಸಾಧ್ಯವಾಗದೆ ಹೋದವನಿಗೆ ಇಂತಹ ಧ್ಯಾನವೇ ಉತ್ತಮ. ಈ ರೀತಿ ಧ್ಯಾನ ಮಾಡಲಾರದವನಿಗೆ ವೇದ ಸಾಹಿತ್ಯದಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರನಿಗೆ ನಿಗದಿಯಾದ ಕರ್ತವ್ಯಗಳನ್ನು ವಿಧಿಸಲಾಗಿದೆ. ಸೊ ಇಲ್ಲಿ ನಾಲ್ಕು ವರ್ಣಗಳು, ಇದು ಗುಣಕರ್ಮದ ಪ್ರಕಾರ ಹುಟ್ಟಿನಿಂದ ಅಲ್ಲ ಅನ್ನೋದನ್ನ ಮತ್ತೊಮ್ಮೆ ಇಲ್ಲಿ ನಾವು ಇದನ್ನ ಅರ್ಥ ಮಾಡಿಕೊಳ್ಬೇಕು. ಇವನು ಭಗವದ್ಗೀತೆಯ ಕಡೆಯ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ, ಏನೇ ಆಗಲಿ ಮನುಷ್ಯ ಕರ್ಮ ಫಲವನ್ನು ತ್ಯಾಗ ಮಾಡಬೇಕು. ಹೀಗೆಂದರೆ ಕರ್ಮ ಫಲವನ್ನು ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಬಳಸುವುದು ಎಂದು ಅರ್ಥ. ಸಾರಾಂಶವೆಂದರೆ ಅತ್ಯುನ್ನತ ಗುರಿಯಾದ ದೇವೋತ್ತಮ ಪರಮಪುರುಷನನ್ನ ಸೇರಲು ಎರಡು ಪ್ರಕ್ರಿಯೆಗಳಿವೆ. ಒಂದು ಪ್ರಕ್ರಿಯೆ ಕ್ರಮಕ್ರಮವಾದ ಬೆಳವಣಿಗೆ, ಮತ್ತೊಂದು ನೇರವಾದದ್ದು. ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆಯನ್ನು ಮಾಡುವುದು ನೇರ ಮಾರ್ಗ, ಇನ್ನೊಂದು ತನ್ನ ಕರ್ಮಗಳ ಫಲವನ್ನ ತ್ಯಜಿಸುವುದು. ಆಗ ಮನುಷ್ಯ ಜ್ಞಾನದ ಹಂತಕ್ಕೆ, ಅನಂತರ ಧ್ಯಾನದ ಹಂತಕ್ಕೆ, ಅನಂತರ ಪರಮಾತ್ಮನ ಅರಿವಿನ ಹಂತಕ್ಕೆ, ಅನಂತರ ದೇವೋತ್ತಮ ಪರಮಪುರುಷನ ಹಂತಕ್ಕೆ ಬರಬಹುದು. ಮೆಟ್ಟಿಲು ಮೆಟ್ಟಿಲಾಗಿ ಏರುವ ಪ್ರಕ್ರಿಯೆಯನ್ನಾಗಲಿ ನೇರ ಮಾರ್ಗವನ್ನಾಗಲಿ ಮನುಷ್ಯ ಆರಿಸಿಕೊಳ್ಳಬಹುದು. ಪ್ರತಿಯೊಬ್ಬರಿಗೂ ನೇರವಾದ ಪ್ರಕ್ರಿಯೆ ಸಾಧ್ಯವಿಲ್ಲ, ಆದ್ದರಿಂದ ಪರೋಕ್ಷ ಪ್ರಕ್ರಿಯೆಯು ಒಳ್ಳೆಯದೇ. ಅರ್ಜುನ ಆಗಲೇ ಪರಮಪ್ರಭುವಿನ ಪ್ರೀತಿಯುತ ಭಕ್ತಿ ಸೇವೆಯ ಹಂತದಲ್ಲಿ ಇದ್ದಾನೆ, ಆದ್ದರಿಂದ ಅವನಿಗೆ ಪರೋಕ್ಷ ಪ್ರಕ್ರಿಯೆಯನ್ನ ಸಲಹೆ ಮಾಡಿಲ್ಲ ಅಂತ ನಾವಿಲ್ಲಿ ತಿಳಿಯಬೇಕು. ಈ ಹಂತದಲ್ಲಿ ಇಲ್ಲದವರು ಪರೋಕ್ಷ ಪ್ರಕ್ರಿಯೆಯಾದ ವೈರಾಗ್ಯ, ಧ್ಯಾನ ಮತ್ತು ಪರಮಾತ್ಮ ಮತ್ತು ಬ್ರಹ್ಮನ್ ಸಾಕ್ಷಾತ್ಕಾರದ ಕ್ರಮಕ್ರಮವಾದ ಪ್ರಕ್ರಿಯೆಯನ್ನ ಅನುಸರಿಸಬೇಕು. ಸೊ ಭಗವದ್ಗೀತೆಯ ಮಟ್ಟಿಗೆ ಹೇಳುವುದಾದ್ರೆ ನೇರ ಮಾರ್ಗಕ್ಕೆ ಮಹತ್ವವನ್ನ ನೀಡಲಾಗಿದೆ. ನೇರವಾದ ರೀತಿಯನ್ನ ಅನುಸರಿಸಿ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನಿಗೆ ಶರಣಾಗತರಾಗುವಂತೆ ಪ್ರತಿಯೊಬ್ಬರಿಗೂ ಉಪದೇಶ ಮಾಡಲಾಗಿದೆ. ಸೊ ಇಲ್ಲಿಯವರೆಗೆ ಭಗವಂತ ವಿಧ ವಿಧವಾದಂತಹ ಆಪ್ಷನ್ಸ್ ಅನ್ನ ಕೊಡ್ತಾರೆ. ಎಲ್ಲರೂ ನನ್ನಲ್ಲಿಗೆ ಬನ್ನಿ, ಯಾವ ರೀತಿಯಲ್ಲಾದ್ರೂ ನನ್ನ ಜೊತೆ ಕನೆಕ್ಟ್ ಆಗಿ, ಏನ ಕೇನ ಉಪಾಯೇಣ ಮನ ಕೃಷ್ಣ ನಿವೇಶಯ. ಸೊ ನನ್ನ ಜೊತೆ ಡೈರೆಕ್ಟ್ ಆಗಿ ಬರುವವರಿಗೆ ಅನನ್ಯ ಭಕ್ತಿ ಇದೆ, ಇಂಡೈರೆಕ್ಟ್ ಆಗಿ ಬರುವವರಿಗೆ ಕರ್ಮಫಲ ತ್ಯಾಗ ಇದೆ. ಸೊ ಯಾವ ರೀತಿಯಲ್ಲಾದ್ರೂ ಪರವಾಗಿಲ್ಲ, ನೀವು ನನ್ನ ಜೊತೆ ಕನೆಕ್ಟ್ ಆಗಬಹುದು ಅಂತ ಭಗವಂತ ವಿಶಾಲ ಹೃದಯದವರಾಗಿ ಹಲವಾರು ಆಪ್ಷನ್ಗಳನ್ನ ಕೊಡ್ತಾರೆ. ಯಾರ ಬಗ್ಗೆನೂ ಜಡ್ಜ್ ಮಾಡಲ್ಲ, ಎಲ್ಲರೂ ಕೂಡ ನನಗೆ ಪ್ರಿಯರೇ, ಎಲ್ಲರೂ ನನ್ನ ಜೊತೆ ಕನೆಕ್ಟ್ ಆಗಿ ಅನ್ನುವಂತ ಒಂದು ಆಪ್ಷನ್ ಅನ್ನ ಇಲ್ಲಿ ಭಗವಂತ ಕೊಡ್ತಾರೆ. ಸೊ ಇದಾದ್ಮೇಲೆ ಭಗವಂತ ಯಾರು ನನಗೆ ಪ್ರಿಯರು ಅನ್ನೋದನ್ನ ಅವರು ವಿವರಿಸುತ್ತಾ ಹೋಗ್ತಾರೆ. ಎಂತಹ ಭಕ್ತ ನನಗೆ ಪ್ರಿಯನಾಗುತ್ತಾನೆ. ಸೊ ಭಗವಂತನಿಗೆ ನಾವು ಪ್ರಿಯರಾಗಬೇಕಾದ್ರೆ ಹೇಗಿರಬೇಕು ಅನ್ನೋದನ್ನ ನಾವು ನೋಡೋಣ. ಶ್ಲೋಕ 13-14.
3: ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖ ಕ್ಷಮೀ ಸಂತುಷ್ಟಃ ಸತತಂ ಯೋಗೀ ಯತಾತ್ಮ ದೃಢ ನಿಶ್ಚಯಃ ಮೈ ಅರ್ಪಿತ ಮನೋ ಬುದ್ಧಿರ್ ಯೋ ಮದ್ಭಕ್ತಃ ಸಮೇ ಪ್ರಿಯಃ.
2: ಯಾರಿಗೆ ಅಸೂಯೆ ಇಲ್ಲವೋ, ಯಾರು ಎಲ್ಲ ಜೀವಿಗಳಿಗೆ ಸ್ನೇಹಿತನೋ, ತಾನು ಒಡೆಯನೆಂಬ ಭಾವನೆ ಇಲ್ಲದೆ ನಿರಹಂಕಾರನೋ, ಸುಖ ದುಃಖಗಳಲ್ಲಿ ಸಮಚಿತ್ತನೋ, ಕ್ಷಮಾಶೀಲನೋ, ಸದಾ ತೃಪ್ತನೋ, ಸಂತುಷ್ಟನೋ, ಆತ್ಮ ಸಂಯಮಿಯೋ, ದೃಢ ಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ನಿರತನೋ, ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸಿರುವನು, ಅಂತಹ ಭಕ್ತನು ನನಗೆ ಬಹಳ ಪ್ರಿಯನಾದವನು. ಸೊ ಇಲ್ಲಿ ಭಗವಂತ ಹೇಳ್ತಾರೆ, ಅವರಿಗೆ ನಾವು ಪ್ರಿಯರಾಗಬೇಕಂತಿದ್ರೆ ಯಾವ ಗುಣಗಳನ್ನ ನಾವು ಬೆಳೆಸಿಕೊಳ್ಳಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಶುದ್ಧ ಭಕ್ತಿ ಸೇವೆಯ ವಿಷಯಕ್ಕೆ ಮತ್ತೆ ಬಂದು ಭಗವಂತ ಈ ಎರಡು ಶ್ಲೋಕಗಳಲ್ಲಿ ಪರಿಶುದ್ಧ ಭಕ್ತನ ಆಧ್ಯಾತ್ಮಿಕ ಅರ್ಹತೆಗಳನ್ನ ವರ್ಣಿಸ್ತಾರೆ. ಪರಿಶುದ್ಧ ಭಕ್ತ ಯಾವುದೇ ಸನ್ನಿವೇಶದಲ್ಲಿ ಪ್ರಕ್ಷುಬ್ಧನಾಗುವುದಿಲ್ಲ, ಅವನಿಗೆ ಯಾರ ವಿಷಯದಲ್ಲಿಯೂ ಅಸೂಯೆ ಇಲ್ಲ, ಅವನು ತನ್ನ ಶತ್ರುವಿನ ಶತ್ರುವು ಆಗುವುದಿಲ್ಲ. ನನ್ನ ಹಿಂದಿನ ಪಾಪಗಳಿಂದಲೇ ಈ ಮನುಷ್ಯ ನನ್ನ ಶತ್ರುವಾಗಿ ನಡೆದುಕೊಳ್ಳುತ್ತಾನೆ, ಆದ್ದರಿಂದ ಪ್ರತಿಭಟಿಸುವುದಕ್ಕಿಂತ ಅನುಭವಿಸುವುದೇ ಉತ್ತಮ ಎಂದು ಅವನು ಯೋಚಿಸುತ್ತಾನೆ. ಶ್ರೀಮದ್ ಭಾಗವತಮಲ್ಲಿ ಹೀಗೆ ಹೇಳಲಾಗಿದೆ, ತತ್ತೇನು ಕಂಪಾಂ ಸುಸುಮಿಕ್ಷಮಾಣೋ ಭುಂಜಾನ ಏವಾತ್ಮ ಕೃತಂ ವಿಪಾಕಂ. ಭಕ್ತನು ಸಂಕಟದಲ್ಲಿ ಅಥವಾ ಕಷ್ಟದಲ್ಲಿ ಇರುವಾಗಲೆಲ್ಲ ಅದು ತನ್ನ ಮೇಲೆ ಭಗವಂತನ ಕರುಣೆ ಎಂದು ಭಾವಿಸುತ್ತಾನೆ. ನಾನು ಹಿಂದೆ ಮಾಡಿದ ಪಾಪ ಕರ್ಮಗಳ ದೆಸೆಯಿಂದ ಈಗ ಅನುಭವಿಸುತ್ತಿರುವುದಕ್ಕಿಂತ ಇನ್ನೂ ಬಹುವಾಗಿ ನಾನು ಸಂಕಟ ಪಡಬೇಕು, ನನಗೆ ಆಗಬೇಕಾದ ಶಿಕ್ಷೆ ಎಲ್ಲ ಆಗದಿರುವುದಕ್ಕೆ ಪರಮ ಪ್ರಭುವಿನ ಕರುಣೆಯೇ ಕಾರಣ. ಸೊ ಭಗವಂತನ ಕರುಣೆಯಿಂದ ಯಾವುದು ದೊಡ್ಡದ್ರಲ್ಲಿ ಆಗುವಂತದ್ದು ಚಿಕ್ಕದ್ರಲ್ಲಿ ಆಗಿದೆ ಅಂತ ಅವನು ತಿಳ್ಕೊಳ್ತಾನೆ. ದೇವೋತ್ತಮ ಪರಮಪುರುಷನ ದಯೆಯಿಂದ ನನಗೆ ಸ್ವಲ್ಪ ಮಾತ್ರ ಸಿಗುತ್ತಿದೆ ಅಂತ ಅವನು ಯೋಚಿಸ್ತಾನೆ. ಆದ್ರಿಂದ ಅನೇಕ ದುಃಖಮಯ ಸನ್ನಿವೇಶಗಳಿದ್ದರೂ ಅವನು ಶಾಂತನಾಗಿ, ನಿಶ್ಚಿಂತನಾಗಿ, ತಾಳ್ಮೆಯಿಂದ ಇರುತ್ತಾನೆ. ಭಕ್ತನು ಎಲ್ಲಾ ವಿಷಯದಲ್ಲಿಯೂ ಶತ್ರುವಿನ ವಿಷಯದಲ್ಲಿ ಸಹ ದಯೆಯಿಂದ ನಡೆದುಕೊಳ್ಳುತ್ತಾನೆ. ನಿರ್ಮಮ ಎಂದರೆ ಭಕ್ತನು ದೇಹಕ್ಕೆ ಸಂಬಂಧಿಸಿದ ನೋವು ಮತ್ತು ಕಷ್ಟಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುವುದಿಲ್ಲ, ಯಾಕೆಂದರೆ ನಾನು ದೇಹವಲ್ಲ ಎಂದು ಅವನಿಗೆ ಸಂಪೂರ್ಣವಾಗಿ ತಿಳಿದಿರುತ್ತದೆ. ಇದರ ಮುಂದಿನ ಭಾಗವನ್ನ ನಾಳಿನ ಎಪಿಸೋಡಲ್ಲಿ ತಿಳಿದುಕೊಳ್ಳೋಣ.
0: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.
4: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
5: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
4: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
5: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
4: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
5: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
5: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ KLE ಆಯುರ್ವೇದ ಹೆಲ್ತ್ ಗೈಡ್.

ನಮಸ್ಕಾರ ಕೇಳುಗರೆ, ನಾನು ಡಾಕ್ಟರ್ ಅರುಣ್ ಕುಮಾರ್ ಬಿರಾದಾರ್, ಡಿಪಾರ್ಟ್ಮೆಂಟ್ ಆಫ್ ಶಾಲಾಕ್ಯ ತಂತ್ರ ಕಣ್ಣು ಚಿಕಿತ್ಸೆ ಘಟಕದಿಂದ ಮಾತಾಡ್ತಾ ಇದ್ದೇನೆ. ಕೇಳುಗರೆ, ನಾವಿಂದು ಕಣ್ಣಿನ ಅಲರ್ಜಿ ಬಗ್ಗೆ ತಿಳಿದುಕೊಳ್ಳೋಣ ಹಾಗೂ ಅದರ ಚಿಕಿತ್ಸಾ ಪದ್ಧತಿಗಳನ್ನು ಸಹ ಅರಿಯೋಣ. ಅಲರ್ಜಿ ಅಂದರೆ ನಮ್ಮ ದೇಹಕ್ಕೆ ಹೊರ ಜಗತ್ತಿನ ವಸ್ತುಗಳು ದೇಹ ಸ್ಪರ್ಶಿಸಿದಾಗ ಅಥವಾ ಪ್ರವೇಶಿಸಿದಾಗ ನಮ್ಮ ದೇಹದಲ್ಲಿ ತೋರಿಸುವ ತಾತ್ಕಾಲಿಕ ಹಾಗೂ ತಡವಾಗಿ ಪರಿಣಾಮ ಬೀರುವಂತಹ ಲಕ್ಷಣಗಳಿಗೆ ನಾವು ಅಲರ್ಜಿ ಎಂದು ಕರೆಯುತ್ತೇವೆ. ಅಲರ್ಜಿಯು ಸಾಮಾನ್ಯವಾಗಿ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳಿಗೆ ಚಿರಕಾರಿ ಮತ್ತು ತಾತ್ಕಾಲಿಕ ಪರಿಣಾಮ ಬೀರುತ್ತದೆ. ಕಣ್ಣುಗಳಿಗೆ ಯಾವುದೇ ತರಹ ಆವರಣ ಇಲ್ಲದೆ ಇಲ್ಲದೇ ಇದ್ದ ಕಾರಣ ಹೊರ ಜಗತ್ತಿನ ಧೂಳು, ಗಾಳಿ ಹಾಗೂ ಪ್ರಖರ ಬೆಳಕು ಸುಲಭವಾಗಿ ಕಣ್ಣಿಗೆ ಪ್ರವೇಶಿಸುತ್ತದೆ. ಇದರ ಪರಿಣಾಮವಾಗಿ ಕಣ್ಣಿಗೆ ಅಲರ್ಜಿ ಸುಲಭವಾಗಿ ತಲುಗುವ ಸಾಧ್ಯತೆಗಳು ಹೆಚ್ಚಾಗುತ್ತವೆ. ನಾವು ಹೊರಗೆ ಪ್ರಯಾಣಿಸುತ್ತಿರುವಾಗ ಜೋರಾಗಿ ಬೀಸುವ ಗಾಳಿ, ಧೂಳು, ಪ್ರಖರ ಬೆಳಕು ನಮ್ಮ ಕಣ್ಣಿಗೆ ತಗುಲಿ ಕಣ್ಣಿನಲ್ಲಿ ಚುಚ್ಚಿನಂತೆ ಆಗುವುದು, ನೀರು ಸುರಿಯೋದು, ಕಣ್ಣುಗಳು ಕೆಂಪಾಗುವುದು, ಕಣ್ಣಿನಲ್ಲಿ ಕಡಿತ ಉಂಟಾಗುವುದು ಮತ್ತು ಕೆಲವೊಂದು ಸಂದರ್ಭದಲ್ಲಿ ದೃಷ್ಟಿದೋಷ ಸಹ ಉಂಟಾಗುವ ಸಾಧ್ಯತೆಗಳು ಇವೆ. ಈ ತರ ಸಂದರ್ಭಗಳಲ್ಲಿ ಉಂಟಾದ ಲಕ್ಷಣಗಳಿಗೆ ನಾವು ಅಲರ್ಜಿಯ ತಾತ್ಕಾಲಿಕ ಪರಿಣಾಮ ಎಂದು ಕರೆಯುತ್ತೇವೆ. ಇದೇ ಪರಿಸ್ಥಿತಿ ಬಹಳ ದಿನಗಳವರೆಗೆ ಮುಂದುವರೆದರೆ ಕಣ್ಣುಗಳು ಮಲಿನವಾಗಿ ಕಾಣಿಸುವುದು, ರೆಪ್ಪೆಯ ಸುತ್ತಲೂ ಕಪ್ಪು ಕಲೆಗಳು ಉಂಟಾಗುವುದು, ರೆಪ್ಪೆಗಳ ಒಳಭಾಗದಲ್ಲಿ ದುರ್ಮಾಂಸ ಉಂಟಾಗುವುದು, ಕಣ್ಣುಗುಡ್ಡೆಯ ಬಿಳಿ ಭಾಗದಲ್ಲಿ ದುರ್ಮಾಂಸದ ಗಂಟುಗಳು ಉಂಟಾಗುವುದು ಮತ್ತು ಕರಿಗುಡ್ಡೆಯ ಮೇಲೆಯೂ ಸಹ ದುರ್ಮಾಂಸ ಬೆಳೆಯುವ ಸಾಧ್ಯತೆಗಳು ಇವೆ. ಕರಿಗುಡ್ಡೆಯ ಸುತ್ತಲೂ ಶ್ಲೇಷ್ಮಾವರಣ ಸಹ ಬೆಳೆಯುವ ಸಾಧ್ಯತೆಗಳು ಇದ್ದು ಅದರ ಮೇಲೆ ಗಾಯಗಳು ಉಂಟಾಗಿ ದೃಷ್ಟಿದೋಷ ಸಹ ಉಂಟಾಗುವ ಸಾಧ್ಯತೆಗಳು ಇವೆ. ಈ ತರ ಸಂದರ್ಭಗಳಿಗೆ ನಾವು ಅಲರ್ಜಿಯ ಚಿರಕಾಲೀನ ಪ್ರಭಾವ ಎಂದು ಕರೆಯುತ್ತೇವೆ. ಕೆಎಲ್ಇ ಆಯುರ್ವೇದ ಆಸ್ಪತ್ರೆ ಶಾಲಾಕ್ಯ ತಂತ್ರ ವಿಭಾಗದ ನೇತ್ರ ಚಿಕಿತ್ಸಾ ಘಟಕಗಳಲ್ಲಿ ಈ ತರ ಹಲವಾರು ರೋಗಿಗಳಿಗೆ ಯಶಸ್ವಿ ಚಿಕಿತ್ಸೆಯನ್ನು ನೀಡಿ ಅವರ ಸಮಸ್ಯೆಗಳಿಗೆ ಚಿರಕಾರಿ ಪರಿಹಾರವನ್ನು ನೀಡಿದ್ದೇವೆ. ಅಲರ್ಜಿಯ ತಾತ್ಕಾಲಿಕ ಪ್ರಭಾವದ ಲಕ್ಷಣಗಳಲ್ಲಿ ಕಣ್ಣು ಮುಚ್ಚಿ ಅದರ ಮೇಲೆ ತಣ್ಣೀರು ಬಟ್ಟಿ ಹಾಕುವುದು, ತಿಳಿಯಾದ ತ್ರಿಫಲ ಕಷಾಯದಿಂದ ಕಣ್ಣು ತೊಳೆಯೋದು, ಆದಷ್ಟು ಪ್ರಖರವಾದ ಬೆಳಕು, ಜೋರಾಗಿ ಬೀಸುವ ಗಾಳಿ, ಧೂಳುದಿಂದ ಕಣ್ಣಿನ ರಕ್ಷಣೆ ಮಾಡಿಕೊಳ್ಳುವುದು ಸೂಕ್ತ. ಇದರಿಂದ ಕಣ್ಣಿನ ಅಲರ್ಜಿಯ ಸಮಸ್ಯೆ ಗುಣಮುಖವಾಗದಲ್ಲಿ ಆದಷ್ಟು ಬೇಗನೆ ವೈದ್ಯರನ್ನು ಕಾಣಬೇಕು. ನಾವು ಕಣ್ಣಿಗೆ ಹಾಕುವ ಹನಿಗಳು ಮತ್ತು ಅತ್ಯಲ್ಪ ಪ್ರಮಾಣದಲ್ಲಿ ಸೇವಿಸಲು ಕೆಲವೊಂದು ಔಷಧಿಗಳು ಅಂದರೆ ಲಘುಸೂತು ಶೇಖರವಟಿ, ಹರಿದ್ರಕಂಠ ಮುಂತಾದ ಔಷಧಿಗಳನ್ನು ಬಳಸಿ ಅಲರ್ಜಿಯ ತಾತ್ಕಾಲಿಕ ಪರಿಣಾಮವು ಸರಿಪಡಿಸುತ್ತೇವೆ. ಚಿರಕಾಲೀನ ಅಲರ್ಜಿಯಲ್ಲಿ ಮತ್ತು ಅದರಿಂದ ಉಂಟಾದ ಅಡ್ಡೆ ಪರಿಣಾಮಗಳಿಗೆ ವಮನ, ವಿರೇಚನ ಮುಂತಾದ ಪಂಚಕರ್ಮ ಚಿಕಿತ್ಸೆಗಳು, ಸೇಕ, ಅಂಜನ, ಆಶ್ಚೋತನ, ಬಿಡಾಲಕ ಅಂತಹ ಕಣ್ಣಿನ ವಿಶೇಷ ಚಿಕಿತ್ಸಾ ಉಪಕ್ರಮಗಳನ್ನು ಮಾಡಿ ನಮ್ಮ ಆಸ್ಪತ್ರೆಯ ಚಾಕ್ಷುಷ ಎಂಬ ವಿಶೇಷ ಚಿಕಿತ್ಸಾ ನೇತ್ರ ಚಿಕಿತ್ಸಾ ಘಟಕಗಳಲ್ಲಿ ನಾವು ಚಿಕಿತ್ಸೆಯನ್ನು ನೀಡುತ್ತೇವೆ. ಪ್ರತಿ ವರ್ಷ ಮೇ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಕಣ್ಣಿನ ಅಲರ್ಜಿಗಾಗಿ ವಿಶೇಷ ಚಿಕಿತ್ಸಾ ಶಿಬಿರವನ್ನು ಕೆಎಲ್ಇ ಆಸ್ಪತ್ರೆಯ ಶಹಾಪುರದಲ್ಲಿ ನಾವು ಉಚಿತ ಶಿಬಿರವನ್ನು ಹಮ್ಮಿಕೊಳ್ಳುತ್ತೇವೆ. ಶಾಲಾ ಮಕ್ಕಳು, ವಾಹನ ಚಾಲಕರು ಮತ್ತು ಬಗೆ ಬಗೆಯ ವ್ಯವಸಾಯದಲ್ಲಿ ತೊಡಗಿರುವ ಜನರು ಈ ಸೌಲಭ್ಯದ ಅನುಕೂಲವನ್ನು ಪಡೆದುಕೊಳ್ಳುತ್ತಾರೆ. ಧನ್ಯವಾದ.

ಇಲ್ಲಿವರೆಗೂ ಕೇಳಿದ್ರಿ KLE ಆಯುರ್ವೇದ ಹೆಲ್ತ್ ಗೈಡ್. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು. ನಮಸ್ಕಾರ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 ರಿಂದ 10ನೇ ತರಗತಿಯವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482, ಮೊಬೈಲ್ ಸಂಖ್ಯೆ 9448954235.
2: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवन कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.

0: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव. केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचा रोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
1: KLE Technological University, Belagavi. 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್, ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831-244-0322 ಅಥವಾ www.kletech.ac.in ಗೆ ಭೇಟಿ ನೀಡಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು, ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಎಂದಿನಂತೆ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ. ಇಂದಿನ ವೇಗದ ಬದುಕಿನಲ್ಲಿ ನಾವು ಸಮಯದ ಹಿಂದೆ ಓಡ್ತಾ ನಮ್ಮ ಆರೋಗ್ಯವನ್ನೇ ಮರೆತು ಬಿಟ್ಟಿದ್ದೇವೆ. ಬೆಳಗ್ಗೆಯಿಂದ ರಾತ್ರಿ ತನಕ ಕುಳಿತು ಕೆಲಸ, ಫಾಸ್ಟ್ ಫುಡ್, ನಿದ್ರೆಯ ಕೊರತೆ, ಒತ್ತಡದ ಬದುಕು, ಇವೆಲ್ಲವೂ ನಮ್ಮ ದೇಹದ ಮೇಲೆ ಪರಿಣಾಮವನ್ನ ಬೀರುತ್ತೆ. ಇದರ ಪರಿಣಾಮವಾಗಿ ಜೀವನ ಶೈಲಿ ಕಾಯಿಲೆಗಳು, ಲೈಫ್ ಸ್ಟೈಲ್ ಡಿಸೀಸಸ್ ಇಂದು ಪ್ರತಿಯೊಬ್ಬರನ್ನ ಕಾಡುತ್ತಿವೆ. ಇಂತಹ ಸಂದರ್ಭದಲ್ಲಿ ನಮ್ಮ ಜೀವನ ಶೈಲಿ ನಮ್ಮ ಆರೋಗ್ಯವನ್ನ ಹೇಗೆ ರೂಪಿಸುತ್ತೆ ಅನ್ನುವ ವಿಷಯವಾಗಿ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗಿದ್ದಾರೆ ಕೆಎಲ್ಇ ಜವಾಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಸಮುದಾಯ ವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅವಿನಾಶ್ ಕವಿ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಸರ್, ಇವಾಗ ಜೀವನ ಶೈಲಿ ಕಾಯಿಲೆಗಳು, ಲೈಫ್ ಸ್ಟೈಲ್ ಡಿಸೀಸಸ್ ಅಂದ್ರೆ ಏನು ಅಂತ ಮೊದಲಿಗೆ ತಿಳಿಸ್ಕೊಡಿ ಸರ್.
1: ನೀವೇ ಹೇಳಿದ ಹಾಗೆ ಜೀವನ ಶೈಲಿಯ ರೋಗಗಳು ಅಂತಂದ್ರೆ ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾವು ಯಾವುದನ್ನ ಪಡೆಯಲಿಕ್ಕೋಸ್ಕರವಾಗಿ ವೇಗದ ಬದುಕಿಗೆ ನಮ್ಮನ್ನು ನಾವು ದುಡ್ಕೊಂಡಿದ್ದೀವೋ. ಒಂದು ರೀತಿಯಲ್ಲಿ ಎಲ್ಲರೂ ಹೊರಗೆ, ನಾವೇನಾದ್ರು ಮನೆಯಿಂದ ಹೊರಗೆ ನಿಂತ್ಕೊಂಡು ನೋಡಿದ್ರೆ ಪ್ರತಿಯೊಬ್ಬರೂ ಓಡೋದನ್ನು ನಾವು ನೋಡ್ತೇವೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಎಲ್ಲರೂ ಓಡುವಂಥವ್ರೆ. ಯಾಕೆ ಓಡ್ತಾ ಇದ್ದಾರೆ ಅಂತಂದರೆ ಈ ಒಂದು ಸ್ಪರ್ಧಾತ್ಮಕವಾದಂಥ ಜಗತ್ತು, ಕಾಂಪಿಟಿಟಿವ್ ವರ್ಲ್ಡ್, ಈ ಸ್ಪರ್ಧೆಯಲ್ಲಿ ಹಿಂದೆ ಬೀಳಬಹುದು ಅನ್ನುವಂಥ ಒಂದು ಒತ್ತಡದಿಂದ ಅವರು ನಿರಂತರವಾಗಿ ಓಡಲಿಕ್ಕೆ ಅವರು ಶುರು ಹಚ್ಕೊಂಡಿದ್ದಾರೆ. ಮತ್ತು ಇಂದಿನ ದಿನಮಾನದ ಅಗತ್ಯತೆಯಲ್ಲಿ ಅದು ಕೂಡ ಒಂದಾಗಿದೆ. ಆದರೆ ಇದೆಲ್ಲದರ ಒಂದು ಸಾಧನೆಯ ಜೊತೆಗೆ ಮನುಷ್ಯ ತನಗೋಸ್ಕರವಾಗಿ ಕಳೆದುಕೊಳ್ತಾ ಇರುವಂಥದ್ದೇನು ಅಂತಂದರೆ ಆರೋಗ್ಯವನ್ನು ಕಳೆದುಕೊಳ್ತಾ ಇದ್ದಾನೆ. ಜೊತೆಗೆ ಏನನ್ನು ಪಡೆದುಕೊಳ್ತಾ ಇದ್ದಾನೆ ಅಂತಂದರೆ ಇದೇ ಜೀವನ ಶೈಲಿಯ ರೋಗಗಳು. ಪ್ರಾಯಶಃ ಇಂದಿನ ಯುಗಮಾನದಲ್ಲಿ ಈ ಜೀವನ ಶೈಲಿಯ ರೋಗಗಳು ಅಥವಾ ಲೈಫ್ ಸ್ಟೈಲ್ ಡಿಸೀಸಸ್ ಬಗ್ಗೆ ಭಾಳಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಅಂದರೆ ಈ ನಮ್ಮ ಜೀವನ ಶೈಲಿಯ ರೋಗಗಳು ನಮ್ಮ ಜೀವನ ಶೈಲಿಯ ಬದಲಾವಣೆಗೆ ಬೇಕಾದಂತೆ ನಮ್ಮ ದೇಹ ಯಾವ ರೀತಿ ಮಾರ್ಪಾಡುಗಳನ್ನು ಮಾಡಿಕೊಳ್ಳುತ್ತೋ, ಅದಕ್ಕೆ ಪ್ರಕೃತಿ ಯಾವ ರೀತಿ ಸ್ಪಂದಿಸ್ತದೋ, ಅಥವಾ ಬದಲಾಗಿರುವ ಪ್ರಕೃತಿಗೆ ನಮ್ಮ ದೇಹ ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದೆಯೋ, ಅದಕ್ಕೆ ನಾವು ಒಂದು ಜೀವನ ಶೈಲಿಯ ಬದಲಾವಣೆ ಅಂತ ನಾವು ಕರೀತಾ ಇದ್ದೀವಿ. ಆ ಜೀವನ ಶೈಲಿಯ ಬದಲಾವಣೆ ಒಂದು ಹಂತದವರೆಗೆ ದೇಹ ತಡೆದುಕೊಳ್ಳುತ್ತೆ. ಆದರೆ ಒಂದು ಹಂತ ಮೀರಿದ ನಂತರ ಅದು ದೇಹಕ್ಕೆ ತಡೆಯಲಾರದಂತಹ ಅಸಹನೀಯವಾಗಿರುವಂತಹ ಒಂದು ಸಂದರ್ಭ ಸೃಷ್ಟಿಯಾಗುತ್ತಲ್ಲ, ಆವಾಗ ಈ ಜೀವನ ಶೈಲಿಯ ರೋಗಗಳು ಅನ್ನುವಂಥದ್ದು ಮನುಷ್ಯನಲ್ಲಿ ಸಹಜವಾಗಿ ಕಾಣಿಸ್ಕೊಳ್ತಾ ಪ್ರಾರಂಭ ಆಗುತ್ತೆ. ಪ್ರಾಯಶಃ ಒಂದು ನಾವು ಅನ್ಕೋತಾ ಇದ್ವಿ ಈ ಜೀವನ ಶೈಲಿಯ ರೋಗಗಳು ಯಾವುವು ಅಂತಂದರೆ ಅದಕ್ಕೆ ನಾವು ಮುಖ್ಯವಾಗಿ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಂತ ಸಾಮಾನ್ಯರು ಏನು ಮಾತಾಡ್ತಾರೆ ಅಂದರೆ ಡಯಾಬಿಟೀಸ್ ಮೆಲೈಟಸ್, ಮತ್ತು ಅಧಿಕ ರಕ್ತದೊತ್ತಡ ಅಂದರೆ ಈ ಹೈಪರ್ಟೆನ್ಷನ್, ಆನಂತರ ಸ್ಥೂಲಕಾಯ ಒಬೇಸಿಟಿ, ಮತ್ತು ಈ ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಲಂಗ್ ಡಿಸೀಸಸ್ ಅಂದರೆ ಶ್ವಾಸಕೋಶದ ಒಂದು ತೊಂದರೆಗಳು ಮುಂತಾಗಿ, ಮತ್ತು ಕ್ಯಾನ್ಸರನ್ನು ಒಳಗೊಂಡಂತೆ ಎಲ್ಲವನ್ನು ಕೂಡ ನಾವು ಒಂದು ಬ್ರಾಡ್ ಆಗಿ ಕ್ಲಾಸಿಫೈ ಮಾಡುವಂಥದ್ದು ಜೀವನ ಶೈಲಿಯ ರೋಗಗಳು. ಅಂದರೆ ಬಹುತೇಕ ಇದರಲ್ಲಿ ನಮ್ಮ ಜೀವನ ಶೈಲಿಯ ಒಂದು ಮಾರ್ಪಾಡಿಗೆ ಪ್ರಕೃತಿಯಿಂದ ನಾವು ಪಡೆದುಕೊಂಡಿರುವಂಥ ಒಂದು ರೋಗಗಳು ಇವು ಅಂತ ನಾವು ಭಾವಿಸಬಹುದು. ಅದಕ್ಕೆ ನಾವು ಜೀವನ ಶೈಲಿಯ ರೋಗಗಳು ಅಂತ ಕರೀತೇವೆ.
0: ಸರಿ ಭಗತ್, ತಾವು ಜೀವನ ಶೈಲಿಯ ರೋಗಗಳಲ್ಲಿ ಸಕ್ಕರೆ ಕಾಯಿಲೆ ಅನ್ನುವಂಥದ್ದು ಪ್ರಮುಖ ಅಂತ ಹೇಳಿದ್ರಿ. ಈ ಒಂದು ಸಕ್ಕರೆ ಕಾಯಿಲೆ ಹೆಚ್ಚಾಗುವುದಕ್ಕೆ ಜೀವನ ಶೈಲಿಯನ್ನು ಹೊರತುಪಡಿಸಿ ಮತ್ತೆ ಯಾವೆಲ್ಲ ಕಾರಣಗಳು ಪ್ರಮುಖವಾಗಿ ಕಾರಣ ಆಗುತ್ತಾ ಹೋಗುತ್ತೆ ಅಂತ?
1: ಅಲ್ಲಿ ಮುಖ್ಯವಾಗಿ ಈ ಸಕ್ಕರೆ ಕಾಯಿಲೆ ಅನ್ನುವುದೇನಿದೆಯಲ್ಲ, ಡಯಾಬಿಟೀಸ್, ಅದು ಒಂದು ಕೇವಲ ಒಂದು ರೋಗ ಮಾತ್ರ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ ಇಂದಿನ ದಿನಮಾನದಲ್ಲಿ. ಅದು ಒಂದು ರೋಗಗಳ ಸಮೂಹ. ಅಂದರೆ ಅದು ಕೇವಲ ತಾನೊಂದೇ ಬರೋದಿಲ್ಲ, ಬಂದರೆ ಅದರ ಜೊತೆಗೆ ಸಾಕಷ್ಟು ಬೇರೆ ಬೇರೆ ಕಾಯಿಲೆಗಳನ್ನೇ ತೆಗೆದುಕೊಂಡು ಬರುವ ಕಾರಣ ಅದಕ್ಕೆ ರೋಗಗಳ ಸಮೂಹ ಅಥವಾ ಕಾನ್ಸ್ಟಲೇಷನ್ ಆಫ್ ಡಿಸೀಸಸ್ ಅಂತಲೂ ಕೂಡ ನಾವು ಕರಿತಾ ಇದ್ದೇವೆ. ಈ ಒಂದು ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟೀಸ್ ಕೇವಲ ಒಂದು ಜೀವನ ಶೈಲಿಯ ಬದಲಾವಣೆ, ಅದರಲ್ಲಿ ಪ್ರಮುಖವಾಗಿ ಅತ್ಯಧಿಕ ಒತ್ತಡದ ಬದುಕು ಬಹುಮುಖ್ಯವಾದಂಥ ಒಂದು ಕಾರಣ. ಯಾಕಂದರೆ ಒತ್ತಡ ಜಾಸ್ತಿ ಆದಾಗ ನಮ್ಮ ದೇಹದಲ್ಲಿ ಆ ಒತ್ತಡವನ್ನು ನಿಯಂತ್ರಣ ಮಾಡಲಿಕ್ಕೆ ಭಾಳಷ್ಟು ಹಾರ್ಮೋನ್ಸ್ ವ್ಯತ್ಯಾಸ ಆಗ್ತಾ ಕಂಡುಬರುತ್ತೆ. ಅದರಲ್ಲಿ ಈ ಕಾರ್ಟಿಸೋಲ್ ಅನ್ನುವಂಥ ಒಂದು ಹಾರ್ಮೋನ್ ಜಾಸ್ತಿ ಆಗುತ್ತೆ. ಆ ನಂತರದಲ್ಲಿ ಬದಲಾದ ಜೀವನ ಶೈಲಿ ಆ ಒತ್ತಡದ ಬದುಕಿಗೆ ನಮ್ಮ ದೇಹ ಅದಕ್ಕೆ ಮಾರ್ಪಾಡಾಗ್ಬಿಡುತ್ತೆ. ಆ ಒಂದು ಒತ್ತಡವನ್ನು ನಿಯಂತ್ರಣ ಮಾಡಲಿಕ್ಕೆ ನಮಗೆ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗುವಂಥದ್ದು ಅತ್ಯಂತ ಅವಶ್ಯಕವಾಗಿ ಬದಲಾಗುವಂಥ ಒಂದು ಪ್ರಮುಖವಾಗಿರುವಂಥ ಅಂಶ. ಅದನ್ನೇ ನಾವು ಮುಂದುವರೆದು ಅದು ನಿರಂತರವಾಗಿ ಆದಾಗ ನಾವು ಅದನ್ನು ಸಕ್ಕರೆ ಕಾಯಿಲೆ ಅಂತ ಕರಿತೀವಿ. ಇದು ಒತ್ತಡದ ಬದುಕು ಜೀವನ ಶೈಲಿಯ ಬದಲಾವಣೆ ಒಂದು ಕಡೆ, ಆದರೆ ಅತಿಯಾದ ಆಹಾರ ಸೇವನೆ, ಅದರಲ್ಲೂ ಮುಖ್ಯವಾಗಿ ಈ ಜಂಕ್ ಫುಡ್ ಸೇವನೆ, ಏನು ನಾವು ಅಂದರೆ ವಿಪರೀತ ಹೈ ಕ್ಯಾಲರಿ ಫುಡ್ ಸೇವನೆಯಿಂದ ಅದು ನಿರಂತರವಾಗಿ, ಕೇವಲ ಒಂದಿನ ಎರಡು ದಿನ ಅಲ್ಲ, ಅದು ನಿರಂತರವಾಗಿ ನಮ್ಮ ಜೀವನದ ಒಂದು ಭಾಗವಾಗಿ ಆಗಿದ್ರೆ, ಆನಂತರ ಚಟುವಟಿಕೆ ಇಲ್ಲದೆ ಇರುವಂಥದ್ದು ಇನ್ನೊಂದು ಮುಖ್ಯವಾದ ಕಾರಣ. ಕೆಲವರು ಅತಿಯಾದ ಆಹಾರವನ್ನು ತಿಂದರೂ ಸಹ ಅದನ್ನು ಅಷ್ಟೇ ಪರಿಣಾಮಕಾರಿಯಾಗಿ ಅದನ್ನು ಕರಗಿಸುವಂಥ ಒಂದು ಸಂದರ್ಭವನ್ನು ಕೂಡ ತಂದುಕೊಳ್ತಾರೆ. ಆದರೆ ಬಹುತೇಕ ಜನ ಇವತ್ತು ಯಾರು ಚಟುವಟಿಕೆ ಇಲ್ಲದೆ ಇರುವಂಥದ್ದು, ಅಂದರೆ ಯಾವುದೇ ರೀತಿ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಹಾಗಾಗಿ ಇವು ಪ್ರಮುಖವಾಗಿರುವಂಥ ಕೆಲವೊಂದಿಷ್ಟು ಅಂಶಗಳಾದರೆ, ಇನ್ನು ಕೆಲವು ನಮ್ಮ ವಂಶ ಪಾರಂಪರ್ಯವಾಗಿ ಅಂದರೆ ಜೆನೆಟಿಕಲಿ ಇನ್ಹೆರಿಟೆಡ್ ಆಗಿ ಕೂಡ ಡಯಾಬಿಟೀಸ್ ಬರುವಂಥ ಕೆಲವೊಂದಿಷ್ಟು ಪ್ರಮೇಯಗಳಿದ್ದಾವೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಉಂಟಾಗುವಂಥ ಡಯಾಬಿಟೀಸ್, ಅದಕ್ಕೆ ನಾವು ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಕರಿತಾ ಇದ್ದೇವೆ. ಆನಂತರ ಈ ಹುಟ್ಟಿನಿಂದ ಕೆಲವರಿಗೆ ಈ ಜೆನೆಟಿಕಲಿ ಮಾಡಿಫಿಕೇಶನ್ ಆಗಿರುವಂಥ ಸಂದರ್ಭದಲ್ಲಿ ಟೈಪ್ 1 ಡಯಾಬಿಟೀಸ್ ಅಂತ ಕರಿತೇವೆ. ಆನಂತರ ಟೈಪ್ 2 ಡಯಾಬಿಟೀಸ್ ಬಹುತೇಕ ಎಲ್ಲ ಜೀವನ ಶೈಲಿಯ ಒಂದು ಬದಲಾವಣೆಯಿಂದ ಆಗುವಂಥದ್ದು. ಆನಂತರದಲ್ಲಿ ಇನ್ನೂ ಅನೇಕ ವಿಧವಾದಂಥ ವಂಶ ಪಾರಂಪರೆಯಿಂದ ಬರುವಂಥದ್ದು. ಆದರೆ ಇದರಲ್ಲಿ ಮುಖ್ಯವಾಗಿ ಮಾನಸಿಕ ಒತ್ತಡ ಮತ್ತು ಅತಿಯಾದ ಈ ಜಂಕ್ ಫುಡ್ ಸೇವನೆ ಮತ್ತು ಚಟುವಟಿಕೆ ಇಲ್ಲದೇ ಇರುವಂಥದ್ದು ಅಥವಾ ಲೆಸ್ ಫಿಸಿಕಲ್ ಆಕ್ಟಿವಿಟಿ, ಇವು ಪ್ರಮುಖವಾಗಿರುವಂಥ ಒಂದು ಅಂಶಗಳು ಅಂತ ಇಲ್ಲಿ ಅನೇಕ ಅಧ್ಯಯನಗಳು, ಅದರಲ್ಲೂ ಮುಖ್ಯವಾಗಿ ICMR ಮತ್ತು ಮಡ್ರಾಸ್ ಡಯಾಬಿಟಿಕ್ ರಿಸರ್ಚ್ ಫೌಂಡೇಶನ್ ಇವರು ಸಂಯುಕ್ತವಾಗಿ ಒಂದು ಇಂಡಿಯಾ ಡಯಾಬಿಟಿಸ್ ಸ್ಟಡಿ ಅಂಥೇಳಿ 2011 ಹಿಡಿದು 2019 ಆ ಒಂದು ಅಧ್ಯಯನ ನಡೆದು ಅದರ ಒಂದು ಸಾಕಷ್ಟು ಫಲಿತಾಂಶಗಳು ನಮ್ಮ ಮುಂದೆ ಇದ್ದಾವೆ. ಅದರಲ್ಲಿ ಭಾರತೀಯರಲ್ಲಿ ಅತಿ ಹೆಚ್ಚು ಅಧಿಕ ಸಕ್ಕರೆ ಕಾಯಿಲೆ ಉಳ್ಳಂಥ ರೋಗಿಗಳು ಹೊಂದಿರುವಂಥ ದೇಶ ನಮ್ಮ ಭಾರತ ಆಗಿದೆ ಇವಾಗ. ಅದಕ್ಕೆ ಮುಖ್ಯವಾದಂಥ ಕಾರಣಗಳು, ಎಪಿಡೆಮಾಲಜಿಕಲ್ ರೀಸನ್ಸನ್ನು ಆ ಒಂದು ಅಧ್ಯಯನದ ಫಲಶ್ರುತಿ ನಮಗೆ ತಿಳಿಸ್ಕೊಡ್ತಾ ಇದೆ. ಹಾಗಾಗಿ ಈ ಎಲ್ಲ ಪ್ರಮುಖವಾಗಿರುವಂಥ ಅಂಶಗಳು ಜೊತೆಗೆ ಈ ನಮ್ಮ ಜೀವನ ಶೈಲಿಯ ಬದಲಾವಣೆಯಲ್ಲಿ ಮುಖ್ಯವಾಗಿ ಅತಿಯಾದ ಈ ತಂಬಾಕು ಸೇವನೆ ಮತ್ತು ಅದರ ಜೊತೆಗೆ ಎಣ್ಣೆ ಪದಾರ್ಥಗಳ ಸೇವನೆ ಮತ್ತು ಆಲ್ಕೋಹಾಲ್ ಕನ್ಸಂಪ್ಷನ್ ಅಥವಾ ಈ ಕುಡಿತದ ಚಟವನ್ನು ಹೊಂದಿರುವಂಥವ್ರು, ಇವರೆಲ್ಲರಿಗೂ ಕೂಡ ಈ ಒಂದು ಒಟ್ಟಾರೆಯಾಗಿ ಜೀವನ ಶೈಲಿಯ ರೋಗಗಳು ಹೆಚ್ಚಾಗುವಂಥದ್ದು ಮತ್ತು ಅದರಲ್ಲೂ ಪ್ರಮುಖವಾಗಿ ಸಕ್ಕರೆ ಕಾಯಿಲೆ ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳನ್ನು ನಾವು ನೋಡ್ತಾ ಇದ್ದೇವೆ.
0: ಸರಿಯಾಗ ನಾವು ನಮ್ಮ ಜೀವನ ಶೈಲಿಯ ಬದಲಾವಣೆಯ ಜೊತೆ ಜೊತೆಗೆ ಆಹಾರ ಪದ್ಧತಿಯನ್ನ ಕೂಡ ಬದಲಾವಣೆ ಮಾಡಿಕೊಂಡಿದ್ದೀವಿ ಅಂತ ತಾವು ಹೇಳ್ತಾ ಇದ್ರಿ. ಸರಿಯಾಗ ನಾವು ಸೇವಿಸುವಂತಹ ಆಹಾರ ಈ ಒಂದು ರಕ್ತದೊತ್ತಡದ ಮೇಲೆ, ಹೈಪರ್ ಟೆನ್ಷನ್ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ, ಮತ್ತೆ ನಾವು ಯಾವ ರೀತಿ ಆಹಾರ ಕ್ರಮವನ್ನ ಅನುಸರಿಸಬೇಕು ಅಂತ
1: ನೋಡಿ. ಈಗ ನಮ್ಮ ಹಳ್ಳಿಗಳಲ್ಲಿ ಅಜ್ಜ ಅಜ್ಜಿ ಮನೆಗೆ ನಾವು ಹೋಗ್ತಾ ಇದ್ವಿ, ಅವರೆಲ್ಲರೂ 80-90 ವರ್ಷ ಬದುಕ್ತಾ ಇದ್ರು. ಅವರೆಲ್ಲರೂ ಯಾವುದೇ ಒಂದು ಈ ರಕ್ತದೊತ್ತಡ ಅನ್ನೋದು ಅವರಿಗೆ ಗೊತ್ತೇ ಇರಲಿಲ್ಲ. ಅಂತ ಒಂದು ದಿನಮಾನದಿಂದ ನಾವು ಇವತ್ತು ಯಾರಿಗೆ ರಕ್ತದೊತ್ತಡ ಇಲ್ಲ ಅನ್ನೋದನ್ನ ಹುಡುಕಬೇಕಾದಂತ ಒಂದು ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ. ಅಂದ್ರೆ ಪ್ರಮುಖವಾಗಿ ನಮ್ಮಲ್ಲಿ ಬದಲಾಗಿರುವಂಥದ್ದು ನಮ್ಮ ಆಹಾರ ಪದ್ಧತಿ. ಈಗ ಆಹಾರ ಸೇವನೆ ಒಂದು ಫ್ಯಾಷನ್ ಆಗಿದೆ, ಅದು ಬಹಳ ದುರಂತಮಯವಾಗಿರುವಂಥ ಒಂದು ಬದಲಾವಣೆ. ಮೊದಲು ನಮ್ಮ ಹಸಿವಿಗೆ ತಕ್ಕಂತೆ ಆಹಾರ ಇರ್ತಿತ್ತು, ಆದರೆ ಇವತ್ತು ಆಹಾರ ತಿನ್ನುವಂಥದ್ದನ್ನು ಒಂದು ಫ್ಯಾಷನ್ ರೀತಿಯಲ್ಲಿ, ಅದನ್ನೇ ಒಂದು ವಿಶೇಷವಾಗಿರುವಂಥ ಒಂದು ಪ್ರಕ್ರಿಯೆ ಅಡಿಯಲ್ಲಿ ಅದಕ್ಕೆ ಅತಿಯಾದ ರುಚಿಯ ಒಂದು ಹಿನ್ನೆಲೆಯನ್ನು ಒದಗಿಸಿಕೊಟ್ಟು ಅದಕ್ಕೆ ಬೇರೆ ಬೇರೆ ರೀತಿಯಾದಂಥ ಒಂದು ಪದಾರ್ಥಗಳ ಮಿಶ್ರಣದಿಂದ ಇವತ್ತು ನಾವು ಸೇವಿಸುವಂಥ ಆಹಾರದಲ್ಲಿ ಬಹುತೇಕ ಆಹಾರ ಕಲುಷಿತಗೊಂಡಿರುವಂಥದ್ದು ಕೂಡ ನಾವು ಒಪ್ಪಬೇಕಾಗಿರುವಂಥ ಸಂಗತಿ. ಅದರಲ್ಲಿ ಎಲ್ಲಿ ಹೆಚ್ಚು ರುಚಿಯಾಗಬೇಕು ಅಂತ ನಾವು ಬಯಸ್ತೀವೋ ಅಲ್ಲಿ ಸಹಜವಾಗಿ ಹೆಚ್ಚು ಉಪ್ಪು, ಹೆಚ್ಚು ಮೆಣಸಿನ ಪದಾರ್ಥ ಮತ್ತು ಇತ್ಯಾದಿ ಪದಾರ್ಥಗಳು, ಅಂದರೆ ಯಾವುದು ನಮಗೆ ನಾನ್ ನ್ಯೂಟ್ರಿಯಂಟ್ ಅಡಿಟಿವ್ಸ್ ಅಂತ ಕರಿತೀವಿ, ಅಂದರೆ ನಮಗೆ ಜೀವನಕ್ಕೆ ಅವಶ್ಯಕವಾಗಿರುವಂಥ ಪೌಷ್ಟಿಕಾಂಶಗಳನ್ನು ನಾವು ಕೊಡೋದಿಲ್ಲ, ಆದರೆ ಕೇವಲ ಬಾಯಿ ರುಚಿಗೋಸ್ಕರವಾಗಿ ಹಾಕಲ್ಪಡುವಂಥ ಈ ಪದಾರ್ಥಗಳೇನಿದ್ದಾವಲ್ಲ, ಇವು ನಿಜವಾಗಿಯೂ ನಮಗೆ ಭಾಳ ತೊಂದರೆಗಳನ್ನು ಉಂಟು ಮಾಡುವಂಥದ್ದು. ಯಾವಾಗ ರುಚಿ ಚೆನ್ನಾಗಿದೆ ಅನ್ನಿಸಿದಾಗ ನಾವು ಹೆಚ್ಚು ತಿನ್ನುವಂಥ ಸಾಧ್ಯತೆಗಳನ್ನು ತಂದುಕೊಳ್ತೀವಿ. ಹಾಗಾಗಿ ಒಂದು ಹೆಚ್ಚು ತಿನ್ನುವಂಥದ್ದು ಮತ್ತು ಕ್ವಾಲಿಟಿ, ಯಾವ ಒಂದು ಆಹಾರದಲ್ಲಿ ಅತಿಯಾದ ಉಪ್ಪು ಸೇವನೆ ಮತ್ತು ಈ ಒತ್ತಡದ ಬದುಕು, ಇವು ಮೂರು ಕೂಡಿಬಿಟ್ಟು ಇವತ್ತು ನಮ್ಮ ಆಹಾರ ಪದ್ಧತಿಯನ್ನು ಸಂಪೂರ್ಣವಾಗಿ ಹದಗೆಡಿಸಿದ್ದಾವೆ. ನಾವು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಆಹಾರದ ತಟ್ಟೆಯಲ್ಲಿ ಏನೇನಿರ್ತದೆ ಇವತ್ತು ನಾವು ಅದು ಬಹುತೇಕ ನಮ್ಮ ದಿನನಿತ್ಯದ ಆಹಾರ ಸೇವನೆಯಲ್ಲಿ ಅದು ದೂರವಾಗ್ತಾ ಇದೆ. ನಾವೆಲ್ಲೋ ಇವತ್ತು ಖಾನಾವಳಿಯಲ್ಲೋ ಅಲ್ಲಿ ಮಾತ್ರ ಆ ಒಂದು ರೊಟ್ಟಿ ಆ ಪಲ್ಯ, ಅದರಲ್ಲಿ ಒಂದು ಕಾಳಿನ ಪಲ್ಯ, ಒಂದು ತರಕಾರಿ ಪಲ್ಯ, ಆ ನಂತರ ಆಮೇಲೆ ಹಸಿ ತರಕಾರಿಗಳು, ಆಮೇಲೆ ಮೆಂತೆ ಸೊಪ್ಪು, ಆಮೇಲೆ ಅವೆಲ್ಲ ಅಗಸಿ ಚಟ್ನಿ, ಆಮೇಲೆ ಶೇಂಗಾ ಚಟ್ನಿ, ಇವೆಲ್ಲ ಏನಿರ್ತಿದ್ವು. ಆಮೇಲೆ ಗೋಧಿ ಹುಗ್ಗಿ, ಸ್ವೀಟ್ ಆದರೂ ಕೂಡ ಗೋಧಿ ಹುಗ್ಗಿ, ಆಮೇಲೆ ಅನ್ನ, ಅನ್ನಕ್ಕೆ ಸ್ವಲ್ಪ ಅನ್ನ, ಅದಕ್ಕೆ ಬೇಕಾದಂಥ ಬೇಳೆ ಸಾರು. ನೋಡಿ, ಇದು ಒಂದು ಬ್ಯಾಲೆನ್ಸ್ಡ್ ಡಯಟ್ ಆಗಿರ್ತಿತ್ತು. ಆದರೆ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ, ಕೇವಲ ಅತಿ ಹೆಚ್ಚು ಕಾರ್ಬೋಹೈಡ್ರೇಟ್ ಯುಕ್ತ ಆಹಾರವನ್ನು, ಅಂದರೆ ಪಿಷ್ಟ ತುಂಬಿರುವಂಥ ಆಹಾರವನ್ನು ನಾವು ಹೆಚ್ಚಾಗಿ ಸೇವಿಸ್ತಾ ಇದ್ದೇವೆ. ಫೈಬರ್ ಕಂಟೆಂಟ್ ಅನ್ನುವಂಥದ್ದು ನಮ್ಮ ಆಹಾರದಲ್ಲಿ ನಗಣ್ಯವಾಗಿಬಿಟ್ಟಿದೆ. ಅದರಲ್ಲೂ ಮುಖ್ಯವಾಗಿ ಬೇಕರಿ ಐಟಮ್ಸ್ನಲ್ಲಿ ಆ ಫೈಬರ್ ಐಟಮ್ಸೇ ಕಾಣೆಯಾಗುವಂಥ ಸಂದರ್ಭದಲ್ಲಿ, ಆಮೇಲೆ ಈ ಮಿಲೆಟ್ಸ್ ಅನ್ನು ಕೂಡ ನಾವು ಬಹುತೇಕ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಅದು ಬಹಳ ಅವಶ್ಯಕವಾಗಿರುವಂಥ ಆಹಾರ ಧಾತುವಾಗಿತ್ತು. ಆದರೆ ಕ್ರಮೇಣ ಇವತ್ತು ಮಿಲೆಟ್ಸ್ ಸೇವನೆ ಮಾಡೋದು ಏನೋ ಬಹಳ ದೊಡ್ಡ ವಿಶೇಷ ಅಂತ ನಾವು ಇವತ್ತು ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ. ಅಂದರೆ ನಮ್ಮ ಪಾರಂಪರಿಕ ಆಹಾರ ಪದ್ಧತಿಯಿಂದ ನಾವು ದೂರ ಸರಿದಕ್ಕೋಸ್ಕರವಾಗಿ ಇವತ್ತು ಎಲ್ಲಿಲ್ಲದ ರೋಗ ಸಮೂಹವನ್ನು ನಾವು ತಂದುಕೊಂಡಿದ್ದೇವೆ. ಪ್ರಾಯಶಃ ನಮ್ಮ ಎಲ್ಲಿ ರೋಗಗಳು ಎಲ್ಲಿ ಶುರು ಆಗ್ತಾ ಇದ್ದಾವೆ ಅಂದರೆ ನಮ್ಮ ಅಡುಗೆ ಮನೆಯಲ್ಲಿ ಶುರು ಆಗ್ತಾ ಇದೆ ಅಂತಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ.
0: ಖಂಡಿತ ಸರ್. ಸರ್, ಇನ್ನು ನಿಯಮಿತ ಒಂದು ದೈಹಿಕ ವ್ಯಾಯಾಮದ ಒಂದು ಕೊರತೆ ಕೂಡ ಎದ್ದು ಕಾಣ್ತಾ ಇತ್ತು ಜನರಲ್ಲಿ. ಈ ಕೊರತೆಯಿಂದ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಕಂಡು ಬರಬಹುದು ಸರ್?
1: ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಪ್ರಸ್ತುತ ವಿದ್ಯಮಾನಗಳು ಮತ್ತು ಸಂಶೋಧನೆಗಳು ಏನನ್ನು ಹೇಳ್ತಾ ಇದ್ದಾವೆ ಅಂದರೆ, ಸಿಟ್ಟಿಂಗ್ ಈಸ್ ನ್ಯೂ ಸ್ಮೋಕಿಂಗ್ ಅಂತೇಳಿ. ಪ್ರಾಯಶಃ ಫಿಸಿಕಲ್ ಇನ್ಆಕ್ಟಿವಿಟಿ ಅಥವಾ ಕ್ರಿಯಾಶೀಲ ಬದುಕು ಇಲ್ಲದೇ ಇರುವಂಥದ್ದು ಇಷ್ಟರ ಮಟ್ಟಿಗೆ ನಮಗೆ ರೋಗಗಳನ್ನು ತಂದುಕೊಡುತ್ತೆ ಅಂತ ನಾವು ಯಾರು ಒಂದು 15-20 ವರ್ಷದ ಮುಂಚೆ ಅನಿಸಿರಲಿಲ್ಲ. ಆದರೆ ಇವತ್ತು ಅದು ಬಹುಮುಖ್ಯವಾಗಿರುವಂಥ ರೋಗ ಸಮೂಹಕ್ಕೆ ಕಾರಣವಾಗ್ತಾ ಇದೆ. ಅದನ್ನು ಇವತ್ತು ಅನೇಕ ವೈದ್ಯಕೀಯ ಪುಸ್ತಕಗಳಲ್ಲಿ ಫಿಸಿಕಲ್ ಇನ್ಆಕ್ಟಿವಿಟಿ ಬಗ್ಗೆ ಚಾಪ್ಟರ್ಸ್ ಬರೆದಿದ್ದಾರೆ, ಸಂಶೋಧನೆಗಳು ನಡೆದಿದ್ದಾವೆ. ಸಂಶೋಧನೆಗಳ ಒಂದು ಫಲಶ್ರುತಿ ಏನು ಹೇಳುತ್ತೆ ಅಂದರೆ, ಸಿಟ್ಟಿಂಗ್ ಈಸ್ ನ್ಯೂ ಸ್ಮೋಕಿಂಗ್. ಅಂದರೆ ಒಬ್ಬ ವ್ಯಕ್ತಿ ಒಂದು ನಿಯಮಿತವಾಗಿ ತಂಬಾಕು ಸೇವನೆ ಮಾಡ್ತಾ ಸಿಗರೇಟ್ ಸೇದಿದರೆ ಏನೆಲ್ಲ ತೊಂದರೆಗಳಾಗ್ಬೋದು ಆ ಮನುಷ್ಯನಲ್ಲಿ, ಅಷ್ಟು ಸಮಸ್ಯೆಗಳು ಕೇವಲ ಒಂದು 4 ತಾಸು ಒಂದೇ ಕಡೆ ಕುತ್ಕೊಳ್ಳೋದ್ರಿಂದ ಆಗುತ್ತೆ. ಅಂದರೆ ಎಷ್ಟು ಮಟ್ಟಿಗೆ ನಮ್ಮ ದೇಹದ ಮೇಲೆ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ವಿಶ್ವ ಆರೋಗ್ಯ ಸಂಸ್ಥೆಯವರು ನಮಗೆ ಒಂದು ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ. ಅಂದರೆ ಕನಿಷ್ಠ ಪಕ್ಷ ಅಂತಂದರೆ ಒಂದು 150 ನಿಮಿಷಗಳಾದರೂ ನಾವು ಚಟುವಟಿಕೆಯಲ್ಲಿರಬೇಕು ವಾರದಲ್ಲಿ ಅಂತ. ಆದರೆ ಅದು ಬೇರೆಯವರಿಗೆ ಸಾಕಾಗ್ಬೋದು, ಆದರೆ ಭಾರತೀಯರಲ್ಲಿ ಈ ಒಂದು ರೋಗಗಳ ಸಮೂಹ ಅತಿ ಹೆಚ್ಚಾಗ್ತಾ ಇದೆ. ಮತ್ತು ಅದರಲ್ಲಿ ಮುಖ್ಯವಾಗಿ ನಮ್ಮ ಒಂದು ವಂಶವಾಹಿಗಳು ಕೂಡ ನಮಗೆ ಎಷ್ಟು ತೊಂದರೆಗಳನ್ನು, ವಂಶವಾಹಿ ಕೂಡ ಸ್ವಲ್ಪ ಮಟ್ಟಿಗೆ ಕಾರಣೀಭೂತವಾಗಿದ್ದಾವೆ. ಸೊ ಹಾಗಾಗಿ ಇವೆಲ್ಲ ಕಾರಣಗಳಿಂದಾಗಿ ನಮಗಿವತ್ತು ಏನಾಗ್ತಾ ಇದೆ, ನಾವು ಕೇವಲ 150 ನಿಮಿಷ ಮಾತ್ರವಲ್ಲ 250 ನಿಮಿಷ, ಅಂದರೆ ಕನಿಷ್ಠ ಪಕ್ಷ ದಿನಕ್ಕೆ ಒಂದು 45 ನಿಮಿಷವಾದರೂ ಕೂಡ ನಾವು ಚಟುವಟಿಕೆಯಲ್ಲಿರಬೇಕು. ಯಾವ ರೀತಿಯಾದಂಥ ಚಟುವಟಿಕೆ ಅದು? ಕಾರ್ಡಿಯೋ ಎಕ್ಸಸೈಸ್ ಆಗಿರ್ಬೋದು, ಅಥವಾ ನಮ್ಮ ಬ್ರಿಸ್ಕ್ ವಾಕಿಂಗ್ ಆಗಿರ್ಬೋದು, ಅಥವಾ ಜಿಮ್ನಲ್ಲಿ ನೀವು ಕಸರತ್ತು ಮಾಡುವುದಾಗಿರ್ಬೋದು, ಅದು ಯಾವುದೇ ಆದರೂ ರೀತಿಯಲ್ಲಿ ಒಂದು ಯೋಗ ಆಗಿರ್ಬೋದು, ಸ್ಟ್ರೆಚಿಂಗ್ ಎಕ್ಸಸೈಸ್ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ನಿಯಮಿತವಾಗಿ ಎಲ್ಲವನ್ನ ಮಿಶ್ರಣ, ಅಂದರೆ ಒಂದು ದಿನ ಒಂದೊಂದರಂತೆ. ಅದರಲ್ಲೂ ಎಲ್ಲದಕ್ಕಿಂತ ಬೆಸ್ಟ್ ಯಾವುದು ಅಂತ ನೀವು ಕೇಳಿದರೆ ಅದರನ್ನೇ ಬ್ರಿಸ್ಕ್ ವಾಕಿಂಗ್ ಅಂತ ಕರೀಬೋದು. ಹಾಗೆ ಬ್ರಿಸ್ಕ್ ವಾಕಿಂಗ್ ಅಂದರೆ ಏನು? ತೀವ್ರತರವಾದಂಥ ನಡಿಗೆ. ತೀವ್ರ ನಡಿಗೆ ಎಷ್ಟಿರಬೇಕು? 30-45 ನಿಮಿಷ ಕನಿಷ್ಠ ಪ್ರತಿದಿನ. ಪ್ರತಿದಿನ 30-45 ನಿಮಿಷ. ಈಗ ಕೆಲವರು ಸ್ಟೆಪ್ಸ್ನ ಕೌಂಟ್ ಮಾಡ್ತಾರೆ, ತಮ್ಮ ಮೊಬೈಲಲ್ಲಿ ಆ್ಯಪ್ ಇರುತ್ತೆ, ಸ್ಟೆಪ್ಸ್ ಕೌಂಟ್ ಮಾಡ್ತಾರೆ. ಸೊ 8-10,000 ಸ್ಟೆಪ್ಸ್ನಾದರೂ ಆಗಬೇಕು, ಅಂದರೆ ಕನಿಷ್ಠ ಪಕ್ಷ 4 ಕಿಲೋಮೀಟರ್ ನಡಿಬೇಕು. ಇಲ್ಲ ಅಂತಂದರೆ ಒಂದು 30-45 ನಿಮಿಷ ಕನಿಷ್ಠವಾದರೂ ಅವರು ನಡಿಬೇಕು. ಹೇಗೆ ನಡಿಬೇಕು ಅದು ಬಹಳ ಮುಖ್ಯ. ಅದು ತೀವ್ರ ನಡಿಗೆ ಆಗಿರಬೇಕೇ ಹೊರತು ಸುಮ್ಮನೆ ನಿಧಾನಕ್ಕೆ ಗಂಟೆಗಟ್ಟಲೆ ನಡೆಯೋದು ಅಷ್ಟು ಪರಿಣಾಮ ಆಗುವುದಿಲ್ಲ. ಪರಿಣಾಮಕಾರಿಯಾಗಿರುವಂಥ ನಡಿಗೆ ಅಂತಂದರೆ ನಮ್ಮ ಪಕ್ಕದಲ್ಲಿರೋರ ಜೊತೆ ನಮಗೆ ಮಾತನಾಡಲಿಕ್ಕೆ ಆಗಬಾರ್ದು. ಆ ಥರ ನಾವು ನಡೆದರೆ ಖಂಡಿತವಾಗಿಯೂ ನಮ್ಮ ಈ ಒಂದು ಫಿಸಿಕಲ್ ಇನ್ಆಕ್ಟಿವಿಟಿನ ನಾವು ತಡೆಗಟ್ಟಬಹುದು. ಇನ್ನು ಫಿಸಿಕಲ್ ಇನ್ಆಕ್ಟಿವಿಟಿ ಬಗ್ಗೆ ಇವತ್ತು ಬಹಳಷ್ಟು ಚರ್ಚಿತಾಗಿದೆ ಅಂತ ಹೇಳಿ ನಾನು 2 ಎಕ್ಸ್ಟ್ರಾ ಪಾಯಿಂಟ್ಸ್ ಹೇಳ್ತೀನಿ. ಫಿಸಿಕಲ್ ಇನ್ಆಕ್ಟಿವಿಟಿನ ಯಾವ ರೀತಿ ನಾವು ಅಭ್ಯಾಸ ಮಾಡ್ತೀವಿ, ಯಾವ ರೀತಿ ಅದನ್ನು ಅರ್ಥ ಮಾಡ್ಕೋತೀವಿ ಅಂತಂದರೆ, ಒಂದು 3 ವಿಧವಾದಂಥ ಫಿಸಿಕಲ್ ಆ್ಯಕ್ಟಿವಿಟಿ ನಾವು ನೋಡ್ತೇವೆ. ಒಂದು ಜಾಬ್ ರಿಲೇಟೆಡ್ ಫಿಸಿಕಲ್ ಆ್ಯಕ್ಟಿವಿಟಿ, ಅಂದರೆ ನಮ್ಮ ಕೆಲಸದಲ್ಲಿಯೇ ಸಾಕಷ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಇರ್ತದೆ ಕೆಲವರು. ಈಗ ಫಾರ್ ಎಕ್ಸಾಂಪಲ್, ನಮ್ಮ ರೈತಾಪಿ ವರ್ಗದವರು ಅಥವಾ ಕೂಲಿ ಕಾರ್ಮಿಕರು ಅಥವಾ ಈ ನಮ್ಮ ಅನ್ಸ್ಕಿಲ್ಡ್ ಮ್ಯಾನ್ಯುವಲ್ ಲೇಬರರ್ಸ್ ಏನಿರ್ತಾರಲ್ಲ, ಅವರು ನಾವು ಅಡಿಷನಲ್ ಆಗಿ ನಾವು ಯಾವುದೇ ಒಂದು ಅವ್ರಿಗೆ ಎಕ್ಸ್ಟ್ರಾ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೆ ಹೋದರೂ ಅವ್ರು ಅಷ್ಟೊಂದು ಅವ್ರ ಫಿಸಿಕಲ್ ಆ್ಯಕ್ಟಿವಿಟಿ ಅವರು ರೆಗ್ಯುಲರ್ ಆಗಿ ಅವರು ಜಾಬ್ ರಿಲೇಟೆಡ್ ಮಾಡ್ತಾರೆ. ಇನ್ನು ಕೆಲವರು ಈಗ ಸೆಡೆಂಟ್ರಿ ವರ್ಕರ್ಸ್ ಇರ್ತಾರೆ, ಅಂದರೆ ಅವರು ಅವರ ಕೆಲಸವೇ ಕೂತ್ಕೊಂಡು ಮಾಡುವಂಥ ಕೆಲಸ, ಅಂಥವ್ರಿಗೆ ನಡೀರಿ ಅಂತಂದರೆ ನಾವು ಹೇಗೆ ನಡೀಲಿಕ್ಕೆ ಆಗ್ತದೆ? ಅವ್ರ ಕೆಲಸದ ಟೈಮ್ನಲ್ಲಿ ಅದನ್ನು ಮಾಡಲಿಕ್ಕಾಗಲ್ಲ. ಈಗ ಆಫೀಸಲ್ಲಿ ಕೆಲಸ ಮಾಡೋರು, ಇಂಜಿನಿಯರ್ ಆಗಿರ್ಬೋದು, ವೈದ್ಯರಾಗಿರ್ಬೋದು, ಇಂಥವರಿಗೆ ನಾವು ವರ್ಕ್ ರಿಲೇಟೆಡ್ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಲಿಕ್ಕಾಗಲ್ಲ. ಆವಾಗ ಅವ್ರೇನು ಮಾಡಬೇಕು ಅಂತಂದರೆ ಲೀಜರ್ ಟೈಮ್ ಫಿಸಿಕಲ್ ಆ್ಯಕ್ಟಿವಿಟಿ, ಅದಕ್ಕೋಸ್ಕರವಾಗಿ ಒಂದು ನಿಯಮಿತವಾದ ಸಮಯವನ್ನು ನಿಗದಿಪಡಿಸಿ, ಬೆಳಗ್ಗೆ ಆಗಿರ್ಬೋದು, ಸಂಜೆ ಆಗಿರ್ಬೋದು, ಕನಿಷ್ಠ ಒಂದು 30-45 ನಿಮಿಷ. ಕೆಲವರು ಟೇಬಲ್ ಟೆನ್ನಿಸ್ ಆಡ್ತೀವಿ ಅಂತಾರೆ, ದಟ್ ಈಸ್ ಫೈನ್. ಶಟಲ್ ಆಡ್ತೀವಿ ಅಂತಾರೆ, ದಟ್ ಈಸ್ ಫೈನ್. ಟೆನ್ನಿಸ್ ಆಡೋರಿದ್ದಾರೆ, ಕ್ರಿಕೆಟ್ ಆಡೋರಿದ್ದಾರೆ, ಫುಟ್ಬಾಲ್ ಆಡೋರಿದ್ದಾರೆ ಮಕ್ಕಳು. ಸೊ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಲೀಜರ್ ಟೈಮ್ ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ಆಗುತ್ತೆ. ಇನ್ನು ಮೂರನೇದು ಟ್ರಾವೆಲ್ ರಿಲೇಟೆಡ್ ಫಿಸಿಕಲ್ ಆ್ಯಕ್ಟಿವಿಟಿ. ಸಾಧ್ಯವಾದಷ್ಟು ನಾವು ಕಾಲ್ನಡಿಗೆಯಲ್ಲಿ ನಡೆಯುವಂಥ ಒಂದು ಅಭ್ಯಾಸವನ್ನು ಮಾಡಿಕೊಳ್ಬೇಕು. ಸ್ವಲ್ಪ ದೂರಕ್ಕೂ ಕೂಡ ನಾವು ವಾಹನದಲ್ಲಿ ಹೋಗುವಂಥದ್ದನ್ನು ಬಿಡಬೇಕು. ಆನಂತರ ಅದಕ್ಕೋಸ್ಕರವಾಗಿ ಇವತ್ತು ಸರ್ಕಾರಗಳು ಕೂಡ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಇದರ ಬಗ್ಗೆ ಬಹಳಷ್ಟು ಕಾನೂನುಗಳೇ ಇದ್ದಾವೆ. ಹಾಗಾಗಿ ಅತಿ ಹೆಚ್ಚು ಈ ಸಾರ್ವಜನಿಕ ಸಾರಿಗೆಯನ್ನು ಬಳಸಲಿಕ್ಕೆ ಅವರು ಅನುವು ಮಾಡಿಕೊಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಆ ಸಾರ್ವಜನಿಕ ಸಾರಿಗೆ ತನಕನಾದರೂ ನಾವು ನಡೀತೀವಿ, ಆನಂತರ ಅಲ್ಲಿಂದ ಮತ್ತೆ ನಮ್ಮ ಕೆಲಸದ ಟೈಮ್ ಅಲ್ಲಿ ಕೂಡ ನಡೀತೀವಿ. ಈಗ ನಮ್ಮದೇ ಓನ್ ವೆಹಿಕಲ್ ಇತ್ತು ಅಂದರೆ ನಾವು ಅಲ್ಲಿಂದ ಅಲ್ಲಿಗೆ ಡೈರೆಕ್ಟಾಗಿ ಹೋಗಿ ಇಳಿದು ಬಿಡ್ತೀವಿ. ಹಾಗಾಗಿ ಚಟುವಟಿಕೆ ಇಲ್ಲದೇ ಇರುವಂಥದ್ದು, ಆಮೇಲೆ ಸಾಧ್ಯವಾದಷ್ಟು ಮೆಟ್ಲುಗಳನ್ನು ಬಳಸುವಂಥದ್ದು, ಲಿಫ್ಟನ್ನು ಅವಾಯ್ಡ್ ಮಾಡುವಂಥದ್ದು, ಇವೆಲ್ಲ ಏನು ಅಂದರೆ ಟ್ರಾವೆಲ್ ರಿಲೇಟೆಡ್ ಫಿಸಿಕಲ್ ಆ್ಯಕ್ಟಿವಿಟಿ. ಒಟ್ಟಾರೆಯಾಗಿ ಜಾಬ್ ವರ್ಕ್ ರಿಲೇಟೆಡ್ ಆಗಿರ್ಬೋದು, ಲೀಜರ್ ಟೈಮ್ ಆಗಿರ್ಬೋದು, ಅಥವಾ ಟ್ರಾವೆಲ್ ರಿಲೇಟೆಡ್ ಆಗಿರ್ಬೋದು, ಮೂರರಲ್ಲಿಯೂ ಕೂಡ ನಾವು ಹೆಚ್ಚು ಚಟುವಟಿಕೆಯಿಂದ ಇರುವಂಥದ್ದು ನಮ್ಮ ಆರೋಗ್ಯ ವೃದ್ಧಿಸಿಕೊಳ್ಳುವಂಥ ಒಂದು ಪ್ರಮುಖವಾಗಿರುವಂಥ ಅಂಶ ಅಂತ ಇಲ್ಲಿ ಇವತ್ತಿನ ಆಧುನಿಕ ವಿದ್ಯಮಾನಗಳು, ನಮ್ಮ ವೈದ್ಯಕೀಯ ಸಂಶೋಧನೆಗಳು ಇವತ್ತು ದೃಢಪಡಿಸಿದ್ದಾವೆ.
0: ಖಂಡಿತ ಸರ್. ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮವನ್ನ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಅವಿನಾಶ್ ಕವಿ ಅವರು. ಸರ್, ಇನ್ನು ಸ್ಥೂಲಕಾಯ, ಒಂದು ಹೆಚ್ಚಿನ ತೂಕ, ಬೊಜ್ಜು, ಒಬೆಸಿಟಿ ಅನ್ನೋದು ಈಗ ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಕೂಡ ಕಂಡು ಬರ್ತಾ ಇದೆ, ಇದು ಯಾವ ರೀತಿ ಒಂದು ಗಂಭೀರ ಕಾಯಿಲೆಗಳಿಗೆ ದಾರಿ ಮಾಡಿಕೊಡುತ್ತೆ ಅಂತ?
1: ಈಗ ಇವತ್ತು ನೋಡ್ತಾ ಇದ್ದೀವಿ ಸ್ಥೂಲಕಾಯ ಅನ್ನುವಂಥದ್ದು ಅಥವಾ ಒಬೆಸಿಟಿ, ಇದರಲ್ಲಿ ಎರಡು ಅಂಶಗಳಿದ್ದಾವೆ. ಒಂದು ಸ್ಥೂಲಕಾಯ ಅಂದರೆ ಬಹುತೇಕ ನಾವೆಲ್ಲರೂ ನೋಡಿದ್ದೀವಿ, ಅಂದರೆ ಎಲ್ಲ ರೀತಿಯಿಂದನೂ ಅವರು ಹೆಚ್ಚು ತೂಕ ಉಳ್ಳಂಥವರಾಗಿದ್ದಾರೆ, ಅಥವಾ ಈಗ ಸುಮೋಸ್ ಅಂತ ಏನೇನು ಕರಿತೀವಿ ಅವಾಗ ವಿಪರೀತ ತೂಕ ಇರುವಂಥದ್ದು. ಅವರ ಒಂದು ಹೈಟಿಗೆ ತಕ್ಕ ಹಾಗೆ ತೂಕ ಇರಬೇಕು ಅಂತ ಒಂದು ನಿಯಮ ಇದೆ. ಅಂದರೆ ಎಷ್ಟಿರಬೇಕು ಅಂದರೆ ಒಂದು ಸೆಂಟಿಮೀಟರ್ನಲ್ಲಿ ಅವರು ಹೈಟನ್ನು ನಾವು ಮೆಷರ್ ಮಾಡಿದರೆ ಅದು ಎಷ್ಟು ಬರ್ತದೆ, ಅದರನ್ನು 100 ಕಳೆದ್ರೆ ಎಷ್ಟು ಬರ್ತದಲ್ಲ ಅದು ಅವರ ಒಂದು ಐಡಿಯಲ್ ವೆಯ್ಟ್ ಅಂತ ನಾವು ಕರಿತಾ ಇದ್ದೇವೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ 170 cm ಉದ್ದ ಇರ್ತಾರೆ, ಅವರಿಗೆ ಎಷ್ಟು ವೆಯ್ಟ್ ಎಷ್ಟಿರಬೇಕು ಅವ್ರಿಗೆ ಅಂತಂದರೆ, ಆದರೆ 170 ಕಳೆದ್ರೆ 70. ಸೊ 70 kg ಆ ವ್ಯಕ್ತಿಯ ತೂಕ ಇರಬಹುದು, ದಟ್ ಈಸ್ ಮ್ಯಾಕ್ಸಿಮಮ್ ಲಿಮಿಟ್. ಆ ನಂತರದಲ್ಲಿ ಅವರಿಗೆ ತೊಂದರೆಗಳಾಗಲಿಕ್ಕೆ ಶುರು ಆಗ್ತದೆ ಅಂತ. ಹೀಗಾಗಿ ಇದು ಒಂದು ಅಂಶ ಈ ಸ್ಥೂಲಕಾಯ. ಮತ್ತೊಂದು ಭಾರತೀಯರಲ್ಲಿ ಕಂಡುಬರುವಂಥ ವಿಶೇಷವಾಗಿರುವಂಥ ಒಂದು ಸ್ಥೂಲಕಾಯ ಏನು ಅಂದರೆ, ಥಿನ್ ಔಟ್ಸೈಡ್ ಫ್ಯಾಟ್ ಇನ್ಸೈಡ್, ಟಾಫಿ ಅಂತ ಕರಿತೀವಿ. ಥಿನ್ ಔಟ್ಸೈಡ್ ಬಟ್ ಫ್ಯಾಟ್ ಇನ್ಸೈಡ್, ಅಂದರೆ ನಮ್ಮ ದೇಹದಲ್ಲಿ ಈ ಮಾಂಸಗಂಟೆಗಳ ಪ್ರಮಾಣ ಕಡಿಮೆ ಇದೆ ಮತ್ತು ಫ್ಯಾಟ್ ಅಂಶ ಅಂದರೆ ಅಥವಾ ಈ ಕೊಬ್ಬಿನ ಅಂಶ ಅತಿ ಹೆಚ್ಚು ಶೇಖರಣೆ ಆಗ್ತುವಂಥದ್ದು. ಹಾಗಾಗಿ ಇವತ್ತು ನಾವು ನೋಡ್ತಾ ಇದ್ದೇವೆ ಭಾರತೀಯರಲ್ಲಿ ಬಹುತೇಕ ಜನರಿಗೆ ಈ ಹೃದಯ ಸಂಬಂಧಿ ಕಾಯಿಲೆಗಳು ಯಾಕೆ ಬರ್ತಾ ಇದ್ದಾವೆ ಅಂತಂದರೆ, ಬಹುತೇಕ ನಮ್ಮಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಭಾಳಷ್ಟು ಜಾಸ್ತಿ ಆಗ್ತಾ ಇದೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಹೆಚ್ಚಾಗಲಿಕ್ಕೆ ಕಾರಣ ಏನು ಅಂದರೆ ಈ ಒಂದು ಸ್ಥೂಲಕಾಯ. ಈ ಸ್ಥೂಲಕಾಯ ಅಥವಾ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಏನು ಕರಿತೀವಿ, ಆ ಮೆಟಬಾಲಿಕ್ ಸಿಂಡ್ರೋಮ್ ಮತ್ತು ಸ್ಥೂಲಕಾಯದಿಂದ ಅದು ಹೊಟ್ಟೆ ಭಾಗದಲ್ಲಿ ಉಂಟಾಗುವಂಥ ಬೊಜ್ಜು, ದಟ್ ಈಸ್ ಇನ್ಕ್ರೀಸ್ಡ್ ವೇಸ್ಟ್ ಸರ್ಕಂಫರೆನ್ಸ್ ಅಂತ ನಾವು ಕರಿತಾ ಇದ್ದೀವಿ. ಹಾಗಾಗಿ ಹೆಣ್ಣು ಮಕ್ಕಳಿಗೆ 80 cm ಮತ್ತು ಗಂಡು ಮಕ್ಕಳಿಗೆ 90 cm ನಮ್ಮ ದೇಶದಲ್ಲಿ. ಸೊ ಇದು ಹೆಚ್ಚಿಗೆ ಆದರೆ ಅವರಿಗೆ ನಾವು ಇನ್ಕ್ರೀಸ್ಡ್ ವೇಟ್ ಸರ್ಕಂಫರೆನ್ಸ್, ಅಂಥವರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಹೆಚ್ಚಾಗುವಂಥ ಲಕ್ಷಣಗಳು ಹೆಚ್ಚಿಗೆ ಆಗುತ್ತೆ. ಜೊತೆಗೆ ಅದ್ರ ತನ್ಮೂಲಕವಾಗಿ ಅಧಿಕ ರಕ್ತದೊತ್ತಡ, ಡಯಾಬಿಟೀಸ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಅದು ದಾರಿ ಮಾಡಿಕೊಡ್ತಾ ಇದೆ. ಹಾಗಾಗಿ ಸ್ಥೂಲಕಾಯ ಇವತ್ತು ಬಹಳಷ್ಟು ನಮಗೆ ರೋಗಗಳ ಒಂದು ಸಮೂಹವನ್ನು ತಂದುಕೊಡ್ತಾ ಇದೆ. ಇವತ್ತು ನಮ್ಮ ದೇಶದಲ್ಲಿ ಅಪೌಷ್ಟಿಕತೆ ಅನ್ನುವಂಥದ್ದು ಎಷ್ಟಿದೆ ಅಂತಂದರೆ, ಸುಮಾರು 40% ಮಕ್ಕಳು, ಅಂದರೆ 5 ಒಳಗಿನ 40% ಮಕ್ಕಳು ಇವತ್ತು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ ಅಂಥೇಳಿ ನಮ್ಮ ಇತ್ತೀಚಿನ ವರದಿಗಳು ನಮಗೆ ಪ್ರಸ್ತುತಪಡಿಸ್ತಾ ಇದ್ದಾವೆ. ಅಷ್ಟು ಮಾತ್ರವಲ್ಲ, 20-25% ಈ ಹದಿಹರೆಯದ ಮಕ್ಕಳಲ್ಲಿ, ಅಂದರೆ ಅಡಲಸೆಂಟ್ ಗ್ರೂಪ್, 10-19 ಏಜ್ ಗ್ರೂಪಲ್ಲಿ ಒಬೆಸಿಟಿ ಮತ್ತು ಓವರ್ ವೆಯ್ಟ್ ಕೂಡ ಹೆಚ್ಚಾಗ್ತಾ ಇದೆ. ಒಂದು ಕಡೆ ನಮ್ಮ ದೇಶ ಅಪೌಷ್ಟಿಕತೆಯ ಒಂದು ಬರ್ಡನ್ನಿಂದ ಬಳಲ್ತಾ ಇದ್ರೆ, ಮತ್ತೊಂದು ಕಡೆ ಅತಿಯಾದ ತೂಕ ಅಥವಾ ಸ್ಥೂಲಕಾಯವನ್ನು ಕೂಡ ಚಿಕ್ಕ ಮಕ್ಕಳಲ್ಲೇ ನಾವು ಕಂಡು ಬರ್ತಾ ಇದೆ. ಅಂಥ ಮಕ್ಕಳಲ್ಲಿ ಅವರ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ನಲ್ಲಿ ಭಾಳಷ್ಟು ವ್ಯತ್ಯಾಸ ಆಗ್ತಾ ಇದೆ. ಅವರಲ್ಲಿ ಅವರ ಒಂದು ದೈನಂದಿನ ಚಟುವಟಿಕೆಗಳಿಂದ ತೊಂದರೆ ಆಗ್ತಾ ಇದೆ. ಅದಕ್ಕೆ ಪ್ರಮುಖವಾಗಿರುವಂಥ ಕಾರಣ ಒಂದು ಅವ್ಯವಸ್ಥಿತವಾಗಿರುವಂಥ ಆಹಾರ ಸೇವನೆ, ಆಮೇಲೆ ಅತಿಯಾದ ಒಂದು ಈ ಗ್ಯಾಜೆಟ್ಸ್ಗಳ ಮೇಲಿನ ಅವಲಂಬನೆ, ಅದು ಟಿ ವಿ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಇವೆಲ್ಲದರ ಮುಂದೆ ಕುಳಿತು ಅವರು ತಿನ್ನುವಂಥ ಆಹಾರದಲ್ಲಿ ಅತಿಯಾದ ಸಕ್ಕರೆ ಅಂಶ ಮತ್ತು ಜಂಕ್ ಫುಡ್ ಸೇವನೆ, ಇವೆಲ್ಲವೂ ಕೂಡ ಈ ರೀತಿಯಾಗಿರುವಂಥ ತೊಂದರೆಗಳಿಗೆ ಆಗ್ತಾ ಇದೆ. ಕೆಲವು ಮಕ್ಕಳು ಈ ಒಂದು ಜೆನೆಟಿಕ್ ಅಬ್ನಾರ್ಮಾಲಿಟಿ ಅಥವಾ ಜೆನೆಟಿಕ್ ಡಿಸಾರ್ಡರಿಂದ, ಹಾರ್ಮೋನಲ್ ಇಂಬ್ಯಾಲೆನ್ಸ್ನಿಂದ ಸ್ಥೂಲಕಾಯ ಹೊಂದಿರಬಹುದು. ಆದರೆ ಬಹುತೇಕ ಮಕ್ಕಳು ಇವತ್ತು ಸ್ಥೂಲಕಾಯ ಆಗ್ತಿರಲಿಕ್ಕೆ ಕಾರಣ ಇವತ್ತು ನಾವು ಅವರಿಗೆ ನೀಡ್ತಾ ಇರುವಂಥ ಒಂದು ತಪ್ಪು ಸಂಸ್ಕಾರ, ಜೊತೆಗೆ ತಪ್ಪು ಆಹಾರ ಮತ್ತು ತಪ್ಪು ವಿಹಾರ. ಅವರಿಗೆ ಯಾವುದೇ ರೀತಿಯಂಥ ಚಟುವಟಿಕೆಗಳು ಇಲ್ಲದೇ ಕೇವಲ ಒಂದೇ ಕಡೆ ಕೂತು ಮಾಡ್ತಾ ಇದ್ದಾರಲ್ಲ ಅವರು, ಅದು ಬಹಳಷ್ಟು ತೊಂದರೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಹಾಗಾಗಿ ಇವತ್ತು ಸ್ಥೂಲಕಾಯ ಅನ್ನುವಂಥದ್ದು ಎಲ್ಲ ರೋಗಗಳ ಒಂದು ರಹದಾರಿಯನ್ನು ನಮಗೆ ತೆರೆದಿಡುವಂಥ ಒಂದು ಸಂದರ್ಭ ಆಗಿದೆ. ಹಾಗಾಗಿ ಈ ಮೂರು ಅಂಶಗಳಲ್ಲಿ ಇವತ್ತು ನಾವು ಈ ಒಂದು ಸ್ಥೂಲಕಾಯವನ್ನು ಅರ್ಥ ಮಾಡಿಕೊಳ್ಬೇಕು, ಅದಕ್ಕೆ ತಕ್ಕಂಥ ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡಬೇಕು.
0: ಸರ್, ಇನ್ನು ಮಕ್ಕಳಿಂದ ಹಿಡಿದು ಅಬಾಲವೃದ್ಧರವರೆಗೂ ಈ ಒಂದು ಮಾನಸಿಕ ಒತ್ತಡ ಅನ್ನೋದು, ಸ್ಟ್ರೆಸ್ ಅನ್ನುವಂಥದ್ದು ಇದ್ದೇ ಇದೆ. ಇದು ದೈಹಿಕ ಆರೋಗ್ಯದ ಮೇಲೆ, ವಿಶೇಷವಾಗಿ ಒಂದು ಹೃದಯದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತ ಸರ್?
1: ನಾವು ಯಾವಾಗಲೂ ಈ ದೇಹಕ್ಕೆ ಉಂಟಾಗುವ

0: ಇದಾವೆ, ಆದರೆ ದೇಹದ ಯಾವುದೇ ಒಂದು ಚೆಕಪ್ಪನ್ನು ನೀವು ಮಾಡಿದ್ರೆ ಎಲ್ಲವೂ ಕೂಡ ನಾರ್ಮಲ್ ಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಮಾನಸಿಕ ಖಿನ್ನತೆ, ಮಾನಸಿಕ ಒಂದು ಕೊರಗಿನಿಂದ ಬಹಳಷ್ಟು ರೋಗಗಳನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಬಹುತೇಕ ಜನರು ಕೂಡ ಈ ಮಾನಸಿಕ ಒತ್ತಡದ ಪರಿಣಾಮವಾಗಿಯೇ ಈ ಪ್ರಮಾಣದ ಒಂದು ಅಧಿಕ ರಕ್ತದೊತ್ತಡ ಆಗಿರ್ಬೋದು, ಅಥವಾ ಮಧುಮೇಹ ಆಗಿರ್ಬೋದು, ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳಾಗಿ ಅವರಿಗೂ ತುತ್ತಾಗ್ತಾ ಇರುವಂಥದ್ದು. ಮತ್ತು ಇನ್ನೂ ಕೂಡ ಇದು ಮುಂದುವರಿತಾ ಇದ್ದೇನೆ ಹೊರತು ಯಾವತ್ತೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಮಾನಸಿಕ ಆರೋಗ್ಯಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನು ನೀಡದೇ ಇರುವಂಥದ್ದು. ಇವತ್ತು ಮಾನಸಿಕ ಆರೋಗ್ಯ ವಿಶ್ವ ಆರೋಗ್ಯ ಸಂಸ್ಥೆಯವರು ಒಂದು ಆರೋಗ್ಯವನ್ನು ವ್ಯಾಖ್ಯಾನ ಮಾಡ್ತಾರೆ. ಯಾವ ರೀತಿ ವ್ಯಾಖ್ಯಾನ ಮಾಡ್ತಾರೆ ಅಂದರೆ, ಒಬ್ಬ ವ್ಯಕ್ತಿಯ ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಉತ್ತಮವಾಗಿರುವಿಕೆ ಅಥವಾ ಸಮತೋಲನದಿಂದ ಇರುವುದಕ್ಕೆ ಆರೋಗ್ಯ ಅಂತ ಕರೀಬೋದೇ ವಿನ ಕೇವಲ ರೋಗಗಳಿಲ್ಲವೆಂದ ಮಾತ್ರಕ್ಕೆ ಆ ವ್ಯಕ್ತಿಯನ್ನು ಆರೋಗ್ಯ ವ್ಯಕ್ತಿ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ 1948 ವಿಶ್ವ ಆರೋಗ್ಯ ಸಂಸ್ಥೆಯವರು ಹೇಳಿದ್ದಾರೆ. ಅಂದರೆ ಪ್ರಾಯಶಃ ನಾವು ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದಲ್ಲೇ ಕೇವಲ ಒಂದು ಕ್ಷಣಿಕವಾಗಿರುವಂಥ ಒಂದು ರೋಗ ಶಮನವನ್ನು ಮಾಡಿಕೊಳ್ಳೋ ಉದ್ದೇಶಕ್ಕೋಸ್ಕರವಾಗಿ ನಾವು ಎಲ್ಲೋ ಒಂದು ರೋಗ, ಒಂದು ಜ್ವರ ಬಂದರೆ ಅಥವಾ ಮೈಕೈ ನೋವಾದರೆ, ಶೀತ, ಕೆಮ್ಮು, ನೆಗಡಿ ಆದರೆ ಅದಕ್ಕೊಂದಿಷ್ಟೇನೋ ಒಂದು ಔಷಧಿಗಳನ್ನು ತೆಗೆದುಕೊಳ್ಳೋದು, ಅದು 2-3 ದಿವಸದಲ್ಲಿ ಕಡಿಮೆ ಆದ ತಕ್ಷಣ ಬಿಟ್ಟುಬಿಡೋದು, ಅದಕ್ಕೆ ತಕ್ಕಂಥ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳದೇ ಇರುವಂಥದ್ದು, ಪ್ರಕೃತಿಯನ್ನು ಅವಲಂಬಿಸದೇ ಇರುವಂಥದ್ದು, ಇವೆಲ್ಲ ಕಾರಣಗಳಿಂದ ಪ್ರಕೃತಿಯಿಂದ ವಿಮುಖರಾಗಿ ನಮ್ಮ ನಡೆ ಇರುವಂಥದ್ದು, ಆಮೇಲೆ ಪ್ರಕೃತಿ ದತ್ತವಾಗಿರುವಂಥ ಆಹಾರ ಸೇವನೆಯಿಂದ ನಾವು ದೂರವಾಗಿರುವಂಥದ್ದು, ಹೀಗಾಗಿ ಇವೆಲ್ಲ ಕಾರಣಗಳಿಂದ ಇವತ್ತು ಏನಾಗ್ತಾ ಇದೆ ಅಂತಂದರೆ ಒಂದು ರೀತಿಯಾದಂಥ ಒತ್ತಡ ಅದು ಬಿಲ್ಡಪ್ ಆಗ್ತಾ ಇದೆ. ಅಂದರೆ ಇಟ್ ಈಸ್ ಎನ್ ಇಂಟರ್ನಲ್ ಸ್ಟ್ರೆಸ್ ವಿಚ್ ಇಸ್ ಗೋಯಿಂಗ್ ಟು ಬಿಲ್ಡಪ್. ಇದು ಒತ್ತಡ ಅಂತಂದರೆ ಕೇವಲ ಈಗ ಒಂದು ಆಫೀಸ್ನಲ್ಲಿ ಕೆಲಸ ಆಗಬೇಕಾಗಿರುತ್ತೆ, ಅದು ಬಾಸ್ ಹೇಳ್ತಿರ್ತಾರೆ ಇವತ್ತು 5 ಗಂಟೆ ಒಳಗೆ ಡೆಡ್ ಲೈನ್ ಇದೆ, ಮುಗಿಸ್ಲೇಬೇಕು, ಇದು ಬಾಹ್ಯ ಒತ್ತಡ. ಆದರೆ ಒಂದು ಸೆಲ್ಯುಲಾರ್ ಲೆವೆಲಲ್ಲಿ ಒಂದೊಂದು ಜೀವ ಕಣದ ಮೇಲೂ ಆ ಒಂದು ಒತ್ತಡ ಟ್ರಾನ್ಸ್ಫರ್ ಆಗ್ತಾ ಹೋದಾಗ ಅಲ್ಲಿ ಏನಾಗುತ್ತೆ, ಒಂದು ಆಕ್ಸಿಡೇಟಿವ್ ಡ್ಯಾಮೇಜ್ ಅನ್ನುವಂಥದ್ದು ಆಗ್ತಾ ಹೋಗುತ್ತೆ. ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಏನಿದೆಯಲ್ಲ, ದಟ್ ಈಸ್ ಲೀಡಿಂಗ್ ಟು ಮೋಸ್ಟ್ ಆಫ್ ದ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಇಟಿಯಾಲಜಿ. ಅಂದರೆ ಮುಖ್ಯವಾಗಿ ಆ ಒಂದು ರಕ್ತನಾಳದಲ್ಲಿ ಆಗುವಂಥ ಬದಲಾವಣೆಗಳು, ರಕ್ತನಾಳದಿಂದ ಅದು ಸಹಜವಾಗಿ ಅದು ಹೃದಯ ಸಂಬಂಧಿ ಕಾಯಿಲೆಗಳಾಗಿ ಪರಿವರ್ತನೆ ಆಗ್ಬೋದು, ಮತ್ತು ರಕ್ತನಾಳದಲ್ಲಿ ಉಂಟಾಗುವಂಥ ಅಧಿಕ ಇನ್ಫ್ಲಮೇಷನ್ನಿಂದ ಉಂಟಾಗುವಂಥ ಈ ಒಂದು ನಮ್ಮ ಸಕ್ಕರೆ ಕಾಯಿಲೆ ಆಗಿರ್ಬೋದು. ಯಾವಾಗ ಸ್ಟ್ರೆಸ್ ಜಾಸ್ತಿ ಆಗ್ತದೋ ಆವಾಗ ಶುಗರ್ ತನ್ನಿಂತಾನೆ ಅದು ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಇವತ್ತು ಈ ಸ್ಟ್ರೆಸ್ಸನ್ನು ನಾವು ಅಡ್ರೆಸ್ ಮಾಡದಲೇ ಇದ್ದರೆ, ಅಂದರೆ ಮಾನಸಿಕ ಆರೋಗ್ಯಕ್ಕೆ ನಾವು ಹೆಚ್ಚಿನ ಒತ್ತನ್ನು ನೀಡದಲೇ ಹೋದರೆ ನಾವು ಖಂಡಿತವಾಗಿಯೂ ಆರೋಗ್ಯ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ಮನೋರೋಗ ವಿಭಾಗ, ನಮ್ಮ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ ಭಾಳಷ್ಟು ಶ್ರಮವನ್ನು ವಹಿಸಿ ಶ್ರದ್ಧೆಯಿಂದ ಆ ನಿಟ್ಟಿನಲ್ಲಿ ಒಂದು ಜಾಗೃತಿಯನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಈ ಒಂದು ಸಂದರ್ಭದಲ್ಲಿ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು, ಮಕ್ಕಳಿಂದ ಹಿಡಿದು ನಾವು ಅವ್ರಿಗೆ ಒತ್ತಡದ ಒಂದು ಬದುಕಿನಿಂದ ದೂರ ಮಾಡಿ ಅವರಿಗೆ ಒಂದು ಸ್ವಚ್ಛಂದವಾಗಿರುವಂಥ, ಒಂದು ಕ್ರಿಯಾಶೀಲವಾಗಿರುವಂಥ ಅಥವಾ ಸೃಜನಾತ್ಮಕವಾಗಿರುವಂಥ ಒಂದು ಚಟುವಟಿಕೆಯುಕ್ತ ಬದುಕನ್ನು ಕಟ್ಕೊಂಡ್ರೆ ಖಂಡಿತವಾಗಿಯೂ ನಾವು ಈ ಜೀವನ ಶೈಲಿ ರೋಗಗಳಿಗೆ ಏನಾದರೂ ಒಂದು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ.
1: ಸರ್, ಇನ್ನು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನಕ್ಕೆ ಈ ಒಂದು ನಿದ್ದೆ ಅನ್ನೋದು ಕನಸಾಗ್ಬಿಟ್ಟಿದೆ. ಈ ಒಂದು ಸಮರ್ಪಕ ನಿದ್ದೆ ಅನ್ನುವಂಥದ್ದು ಜೀವನ ಶೈಲಿ ಈ ಒಂದು ಕಾಯಿಲೆಗಳನ್ನ ತಡೆಗಟ್ಟುವಲ್ಲಿ ಎಷ್ಟು ಮುಖ್ಯವಾಗುತ್ತೆ ಅಂತ
0: ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ. ಇವತ್ತು ನಾ ಹೇಳಿದ್ನಲ್ಲ ಈಗಾಗಲೇ ಈ ಒತ್ತಡದ ಬದುಕು ಮತ್ತು ಸ್ಪರ್ಧಾತ್ಮಕವಾದಂಥ ಜಗತ್ತು, ಪ್ರತಿಯೊಬ್ಬರಿಗೂ ಈ ಜಗತ್ತಿನಲ್ಲಿ ಯಾವುದೇ ಒಂದು ಸಾಧನೆಯನ್ನು ಮಾಡಿರುವಂಥವ್ರನ್ನು ಕೇಳ್ರಿ ಅಥವಾ ಒಬ್ಬ ಖಾಲಿ ಕೂತಿರುವಂಥವ್ರಿಗೂ ಕೇಳ್ರಿ, ಇಬ್ಬರಿಗೂ ಇರುವಂಥ ಸಮಯ ಮಾತ್ರ 24 ಗಂಟೆನೇ. ಆ 24 ಗಂಟೆಯಲ್ಲಿ ನಾವು ಎಷ್ಟು ಮಟ್ಟಿಗೆ ನಾವು ನಮ್ಮ ಚಟುವಟಿಕೆ ಇರಬೇಕು, ಎಷ್ಟು ನಮಗೆ ವಿಶ್ರಾಂತಿ ಕೊಡಬೇಕು. ಯಾಕಂದರೆ ದೇಹ ಕೂಡ ಅದು ಒಂದು ಪ್ರಕೃತಿ ದತ್ತವಾಗಿ ದೇವರು ನೀಡಿರುವಂಥ ಅಥವಾ ಈ ಪ್ರಕೃತಿ ನೀಡಿರುವಂಥ ನಮಗೆ ಒಂದು ಬಹುದೊಡ್ಡ ಒಂದು ಗಿಫ್ಟ್ ಅಂತಲೇ ನಾವು ಕರೀಬೇಕು. ಈ ಒಂದು ದೇಹವನ್ನು ಕೆಡಿಸಬಾರದು. ಅದು ಕೆಡಬಾರದು ಅಂತಂದರೆ ಅದಕ್ಕೆ ಒಂದು ರೀತಿಯ ಒಂದು ಹಂತದ ವಿಶ್ರಾಂತಿ ಅಗತ್ಯ. ಈ ವಿಶ್ರಾಂತಿ ಎಷ್ಟಿರಬೇಕು ಅಂತ ಭಾಳ ಜನ ಪ್ರಶ್ನೆ ಮಾಡ್ತಾರೆ. ಕೆಲವರು ಅತಿಯಾದ ನಿದ್ರೆಯಿಂದ ನಮಗೆ ತೊಂದರೆ ಉಂಟಾಗುವಂಥದ್ದು, ಹಾಗಾಗಿ ಯಾವುದೂ ಅತಿಯಾಗಬಾರ್ದು. ಹಾಗಾಗಿ ನಿಯಮಿತವಾಗಿ ಬ್ಯಾಲೆನ್ಸ್ಡ್ ಸ್ಲೀಪ್ ಅನ್ನುವಂಥದ್ದು ಎಷ್ಟಿರಬೇಕು ಅಂದರೆ ಸುಮಾರು 7-8 ಗಂಟೆ ಅಂತ ನಾವು ಕರೀತಾ ಇದ್ದೀವಿ. ಕೆಲವರಿಗೆ ಈ 7-8 ಗಂಟೆ ಅದು ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದರೆ ಕನಿಷ್ಠ ಪಕ್ಷ ಅಂದರೆ 6-7 ಗಂಟೆ ಆದರೂ ಇರಲೇಬೇಕು. ಅದರಲ್ಲೂ ಇನ್ನೊಂದು ಬಹಳ ಮುಖ್ಯವಾಗಿರುವಂಥ ಒಂದು ವಿಷಯ ಇದೆ, ಮಲಗೋದು ಅಂತಂದರೆ ಕೇವಲ ಹಾಸಿಗೆ ಮೇಲೆ ವಿಶ್ರಾಂತಿ ಪಡೆಯೋದು ಮಾತ್ರವಲ್ಲ, ಅಲ್ಲಿ ಕ್ವಾಲಿಟಿ ಆಫ್ ಸ್ಲೀಪ್ ಕೂಡ ಬಹಳಷ್ಟು ನಮಗೆ ಮುಖ್ಯವಾಗ್ತಾ ಇದೆ. ಒಂದು ಮಲಗುವ ಒಂದು

0: ಪ್ರಕ್ರಿಯೆ, ಮಲಗುವಂತ ಸಮಯ ಮತ್ತು ಆ ಮಲಗುವ ಗುಣಮಟ್ಟತೆ, ಮೂರು ಮುಖ್ಯ. ಮಲಗುವ ಒಂದು ಜಾಗ ಏನಿದೆ ಅದು ಶಾಂತಿಯಿಂದ ಕೂಡಿರಬೇಕು, ಹಾಗಾಗಿ ಅತಿ ಹೆಚ್ಚು ನಮಗೆ ಡಿಸ್ಟರ್ಬೆನ್ಸ್ ಇರಬಾರದು, ಸೊ ದಟ್ ನಮಗೆ ಒಂದು ರೀತಿಯಾದಂಥ ಒಂದು ಸಮರ್ಪಕವಾಗಿರುವಂಥ ಒಂದು ವಿಶ್ರಾಂತಿ ಸಿಗಬೇಕು ಅಂದರೆ. ಮಲಗುವ ಸಮಯ, ಕೆಲವರು ಯಾವ ಟೈಮಲ್ಲಾದರೂ ಒಟ್ಟು ಮಲಗಬೇಕಲ್ರಿ, 8 ಗಂಟೆ ಮಲಗಬೇಕು ತಾನೇ, ನಾವು ಹೇಗಾರು ಮಲಗ್ತೀವಿ, ಒಂದ್ಸಲಿ 4 ಗಂಟೆ ಮಲಗ್ತೀವಿ, ಒಂದ್ಸಲಿ 3 ಗಂಟೆ ಮಲಗ್ತೀವಿ, ಎರಡೂ ಕೂಡಿ 7 ಗಂಟೆ ಆಗುತ್ತಲ್ರಿ ಅಂತ ಕೇಳಿದ್ರೆ ಅದು ತಪ್ಪು. ಹಾಗಾಗಿ ಮಲಗುವ ಸಮಯ ಯಾವತ್ತೂ ಕೂಡ ನಮ್ಮ ಹಿರಿಯರು ಏನು ನಮಗೆ ಕಲಿಸಿದ್ದಾರೆ ಅಂತಂದರೆ, ಸೂರ್ಯ ಯಾವಾಗ ಮೂಡುತ್ತೋ ಅವಾಗೆಂದೂ ನಾವು ಮಲಗಬಾರದು ಅಂತ ಕಳಿಸ್ತಾರೆ. ಆದರೆ ಒಂದು ರೀತಿಯಾಗಿ ವೈಜ್ಞಾನಿಕವಾಗಿ ನೋಡಿದ್ರೆ ಅದು ಸರಿ ಅನಿಸುತ್ತೆ. ಯಾವಾಗ ಈ ಪ್ರಕೃತಿ ಎಲ್ಲವೂ ಚಲನಶೀಲವಾಗಿರುತ್ತದೋ ಆವಾಗ ನಮ್ಮ ದೇಹವೂ ಚಲನಶೀಲವಾಗಿರಲಿಕ್ಕೆ ಬಹಳಷ್ಟು ಪರಿಸರ ನಮಗೆ ಸಹಕಾರಿಯಾಗುತ್ತೆ. ಯಾವಾಗ ಇಡೀ ಪ್ರಕೃತಿಯೇ ಒಂದು ವಿಶ್ರಾಂತಿಗೆ ಹೋದಾಗ ಸಹಜವಾಗಿ ದೇಹವೂ ಕೂಡ ಪ್ರಕೃತಿಯ ಒಂದು ಭಾಗವಾಗಿ ಅದು ಕೂಡ ವಿಶ್ರಾಂತಿಯಲ್ಲಿ ಇರಬೇಕಾಗಿರುವಂಥದ್ದು. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ನಮಗೆ ಈ ಒಂದು ಮಲಗುವಂಥದ್ದು ಕೂಡ ಆ ಒಂದು ಸಂಜೆ ಅಥವಾ ರಾತ್ರಿ ಮಲಗುವಂಥದ್ದು ಅದು ಬಹಳ ಮುಖ್ಯ. ಹಾಗಾಗಿ ಇನ್ನೊಂದು ಬಹಳ ಮುಖ್ಯವಾಗಿರುವಂಥದ್ದು ಗುಣಮಟ್ಟದ ಒಂದು ಮಲಗುವಿಕೆ. ಅದಕ್ಕೆ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಮೇಕ್ಸ್ ದ ಮ್ಯಾನ್ ವೆಲ್ದಿ ಅಂಡ್ ವೈಸ್ ಅಂತ ಹೇಳಿ ನಾವು ಒಂದು ಪ್ರಾವರ್ಬ್ ಅನ್ನು ಕೇಳಿದ್ವಿ. ಅಂದರೆ ಯಾರು ಬೇಗ ಮಲಗಿ ಬೇಗ ಏಳ್ತಾರೆ ಅವಾಗಾಗಿ ಅವರು ಅತಿ ಹೆಚ್ಚು ಸಾಧನೆಯನ್ನು ಮಾಡಲಿಕ್ಕೆ, ಅವರಿಗೆ ಆ ಒಂದು ಸೃಜನಾತ್ಮಕ ಚಿಂತನೆ ಬರಲಿಕ್ಕೆ, ಕ್ರಿಯಾಶೀಲವಾಗಿರಲಿಕ್ಕೆ ಅದು ಸಹಕಾರಿ ಆಗ್ತಾ ಇದೆ. ಮತ್ತು ಮೆದುಳಿಗೆ ವಿಶ್ರಾಂತಿ ಕೊಡುವುದು ಅಂತಂದರೆ, ಇಲ್ಲಿ ನೋಡಿ, ಮಲಗೋದು ಅಂತಂದರೆ ನಾವು ಮಲಗ್ಬೋದು, ನಮ್ಮ ಹೃದಯ ಆಗಲಿ ನಮ್ಮ ಮೆದುಳಾಗಲಿ ಏನು ಮಲಗಲ್ಲ. ಅವು ಚಟುವಟಿಕೆಯಿಂದ ನಾವು ಮಾಡಿರುವಂಥ ಕೆಲಸಗಳ ಒಂದು ಮನನ, ಅದು ನಿರಂತರವಾಗಿ ಆ ಸೈನಾಪ್ಸ್ ಜನರೇಷನ್ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಕ್ವಾಲಿಟಿ ಸ್ಲೀಪಿಂದ ನಿಜವಾಗಿಯೂ ಆ ವ್ಯಕ್ತಿಯ ಸಮಗ್ರ ಆರೋಗ್ಯದ ಒಂದು ಅಡಿಪಾಯವಾಗಿ ಇವತ್ತು ನೋಡ್ತಾ ಇದೆ. ಇವತ್ತು ಬಹುತೇಕ ಜನರಿಗೆ ಸ್ಥೂಲಕಾಯ ಬರಲಿಕ್ಕೆ, ಅಧಿಕ ರಕ್ತದೊತ್ತಡ ಬರಲಿಕ್ಕೆ ಮತ್ತು ಈ ಮಧುಮೇಹ ಬರಲಿಕ್ಕೆ ನಿದ್ರಾಹೀನತೆಯೂ ಒಂದು ಪ್ರಮುಖವಾಗಿರುವಂಥ ಕಾರಣ. ಮತ್ತು ನಿದ್ರಾಹೀನತೆಯಿಂದ ಅತಿಯಾದ ಮಾನಸಿಕ ಒತ್ತಡ, ಅತಿಯಾದ ಮಾನಸಿಕ ಒತ್ತಡದಿಂದ ಅಧಿಕ ರಕ್ತದೊತ್ತಡ, ಹೀಗೆ ಇದೊಂದು ವಿಶೇಷ ಸೈಕಲ್ ಆಗ್ತಾ ಕಂಟಿನ್ಯೂ ಆಗ್ತಾ ಇದೆ. ಹಾಗಾಗಿ ಸ್ಲೀಪ್ ರಿಸರ್ಚ್ ಅನ್ನುವಂಥದ್ದು ಇವತ್ತು ಬಹಳಷ್ಟು ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ವೈದ್ಯಕೀಯ ರಂಗದಲ್ಲಿ. ಅದರ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ಕೂಡ ನಡೆದು ಇವತ್ತು 7-8 ಗಂಟೆ ಸಮರ್ಪಕವಾಗಿ ಒಂದು ರಾತ್ರಿ ಹೊತ್ತಿನಲ್ಲಿ ನಿದ್ದೆ ಮಾಡುವಂಥದ್ದು ಮತ್ತು ಕ್ವಾಲಿಟಿ ನಿದ್ರೆ ಕೂಡ ಅಷ್ಟೇ ಅವಶ್ಯಕ ಅಂತ ಇವತ್ತು ನಾವು ಕಂಡುಕೊಂಡಿದ್ದೇವೆ.
1: ಖಂಡಿತ ಸರ್, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕೆಎಲ್ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಸಮುದಾಯ ವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅವಿನಾಶ್ ಕವಿಯವರು. ಸರ್, ಈಗಾಗಲೇ ತಾವು ಹೇಳಿದ್ರಿ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಅನ್ನುವಂಥದ್ದು ತುಂಬಾ ತುಂಬಿದೆ ಅಂತ. ಈ ಒಂದು ಕೊಲೆಸ್ಟ್ರಾಲ್ ಮಟ್ಟವನ್ನ ಸಮತೋಲನದಲ್ಲಿ ಇಡ್ಲಿಕ್ಕಾಗಿ ಯಾವ ರೀತಿಯ ಒಂದು ಎಣ್ಣೆ ಕೊಬ್ಬಿನಂಶದ ಆಹಾರವನ್ನು ನಾವು ಬಳಸಬೇಕು ಅಂತ ತಾವು ಹೇಳ್ತೀರಾ?
0: ನೋಡಿ, ಈ ಒಂದು ಕೊಲೆಸ್ಟ್ರಾಲ್ ಅನ್ನುವಂಥದ್ದು ಕೂಡ ಅದು ನಮ್ಮ ದೇಹದ ಒಂದು ಭಾಗವೇ, ಅದು ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂಥದ್ದು. ಕೊಲೆಸ್ಟ್ರಾಲ್ನಲ್ಲಿ ಅನೇಕ ವಿಧಗಳಿದ್ದಾವೆ, ಅದರಲ್ಲಿ ಈ ಲೈಪೋಪ್ರೋಟೀನ್ಸ್ ಅಂತ ಏನು ಕರಿತೀವಿ ಅವು ಕೆಲವೊಮ್ಮೆ ನಮಗೆ ರೋಗವನ್ನು ತಂದುಕೊಡುವಂಥ ಒಂದು ಕೊಬ್ಬನ್ನು ಶೇಖರಣೆ ಮಾಡುವಂಥ ಒಂದು ಮಾಧ್ಯಮವಾಗಿ ನಾವು ನೋಡ್ತಾ ಹೋದರೆ ಅದು ರಕ್ತದಲ್ಲಿರುವಂಥ ಕೊಬ್ಬಿನಾಂಶವನ್ನು ತೆಗೆದುಕೊಂಡು ಲಿವರ್ನಲ್ಲಿ ಕೊಂತ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಅವು ನಮಗೆ ಹೆಚ್ಚಾಗಿರಬೇಕು. ಈ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಟ್ರೈಗ್ಲಿಸರೈಡ್ಸ್ ಮತ್ತು ಈ ವೆರಿ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ ಏನು ಕರಿತೀವಿ ಈ ವಲ್ದಲ್ಲೇ ಇವಾಗಿನ ನ್ಯೂ ಹೊಸ ಒಂದು ಸಂಶೋಧನೆಗಳ ಪ್ರಕಾರ ಅಪೋ ಎ ಅಪೋ ಬಿ ಈ ರೀತಿಯಾಗಿರುವಂಥ ಒಂದು ಲೈಪೋಪ್ರೋಟೀನ್ ಎ ಮುಂತಾದಂಥ ಒಂದಷ್ಟು ಕೂಡ ನಾವು ನೋಡ್ತಾ ಇದ್ದೇವೆ. ಈ ಎಲ್ಲವನ್ನು ನಾವು ನೋಡೋ ಕಾರಣ ಏನು ಅಂತಂದರೆ, ನಾವು ಸೇವಿಸುವಂತಹ ಪ್ರತಿಯೊಂದು ಆಹಾರದಲ್ಲಿ ಅಥವಾ ಅದರಲ್ಲೂ ಎಣ್ಣೆ ಪದಾರ್ಥ ಫ್ಯಾಟ್ ಕಂಟೆಂಟ್ ಇರುವಂಥ ಯಾವುದೇ ಆಹಾರ ಆಗಿರ್ಬೋದು. ನಾವು ಫ್ಯಾಟ್ ಅಂದರೆ ಕೇವಲ ಎಣ್ಣೆ ತುಪ್ಪ ಬೆಣ್ಣೆ ಅಂತ ಅನ್ಕೋತೀವಿ, ಆದರೆ ನಾವು ಪ್ರತಿಯೊಂದು ಸೇವಿಸುವಂತಹ ಒಂದು ಕಾಳಿನಲ್ಲಿ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಫ್ಯಾಟ್ ಅಂಶ ಇದ್ದೇ ಇರುತ್ತೆ, ಕೊಬ್ಬಿನಾಂಶ ಇದ್ದೇ ಇರುತ್ತೆ, ಅದಕ್ಕೆ ನಾವು ಇನ್ವಿಸಿಬಲ್ ಫ್ಯಾಟ್ ಅಂತ ಕರಿತೀವಿ. ಸೊ ಒಟ್ಟಾರೆಯಾಗಿ ಒಳ್ಳೆ ಗುಣಮಟ್ಟದ ಫ್ಯಾಟ್ಸ್ ಯಾವುದು ಅಂತಂದರೆ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಮತ್ತು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ನಾವು ಕರಿತಾ ಇದ್ದೇವೆ. ಇವು ಹೆಚ್ಚಾಗಿ ಇರುವಂಥದ್ದು ನಾವು ನೋಡ್ತಾ ಇರುವಂಥದ್ದು ಅಂತಂದರೆ, ಒಂದು ಈ ಸನ್ಫ್ಲವರ್ ಎಣ್ಣೆ ಆಗಿರ್ಬೋದು ಅಥವಾ ಸ್ಯಾಫ್ಲವರ್ ಆಯಿಲ್ ಆಗಿರ್ಬೋದು, ವೆಜಿಟೇಬಲ್ ಆಯಿಲ್ ಆಗಿರ್ಬೋದು, ಶೇಂಗಾ ಎಣ್ಣೆ ಆಗಿರ್ಬೋದು. ಆದರೆ ಮುಖ್ಯವಾಗಿ ಒಂದೇ ಥರದ ಎಣ್ಣೆಯನ್ನು ಬಳಸಬಾರದು, ಬೇರೆ ಬೇರೆ ಎಣ್ಣೆ ಒಂದು ತಿಂಗಳಿಗೆ ಬೇರೆ ಬೇರೆ ರೀತಿಯಾದಂಥ ಎಣ್ಣೆಗಳು, ಅಂದರೆ ಇವು ಮಿಶ್ರಣ, ಅಂದರೆ ಒಂದು ತಿಂಗಳು ಇದು ಒಂದು ತಿಂಗಳು ಆ ರೀತಿಯಾಗಿ. ಆಯಿಲಿವ್ ಆಯಿಲ್ ಅಂತ ಮಾತ್ರ ಹೇಳ್ತಾರೆ, ಆದರೆ ಪ್ರತಿಯೊಬ್ಬರಿಗೂ ಆಲಿವ್ ಆಯಿಲನ್ನು ಬಳಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ನಾವು ಇವತ್ತು ನೋಡ್ತಾ ಇದ್ದಾಗ ಮುಖ್ಯವಾಗಿ ಇದು ನಮಗೆ ಬಹಳ ಪ್ರಮುಖವಾಗಿದ್ದು. ಮತ್ತು ಇನ್ನು ನಟ್ಸಲ್ಲಿ ನಮಗೆ ಮುಖ್ಯವಾಗಿ ಕಂಡುಬರುವಂಥದ್ದು ಈ ಬದಾಮಿ. ಬದಾಮಿ ಅಥವಾ ಅಕ್ರೋಟ್ ಆಗಿರ್ಬೋದು ಅಥವಾ ಶೇಂಗಾ ಆಗಿರ್ಬೋದು, ಇವೆಲ್ಲ ಉತ್ತಮ ಕೊಬ್ಬಿನಂಶ ಇರುವಂತಹ ಒಂದಿಷ್ಟು ಆಹಾರವನ್ನ ನಾವು ತಿನ್ನುವಂತ ಒಂದು ಅಭ್ಯಾಸವನ್ನು ಮಾಡಿಕೊಂಡ್ರೆ ಒಟ್ಟಾರೆಯಾಗಿ ನಮ್ಮ ಟೋಟಲ್ ಕ್ಯಾಲರೀಸ್ ಅಲ್ಲಿ 20% ಮಾತ್ರ ಫ್ಯಾಟ್ ಇಂದ ಬರಬೇಕು. ಅದರಲ್ಲೂ ಈ ಕೆಲವರೀಗ ತುಪ್ಪವನ್ನ ನಾವು ಅದರ ಒಳ್ಳೆ ರೀತಿಯಾಗಿ ತಯಾರಿಸಿದಂತ ತುಪ್ಪ ಏನಿದೆ ಅದರಲ್ಲೂ ಕೂಡ ಸಾಕಷ್ಟು ಒಳ್ಳೆಯ ಫ್ಯಾಟ್ ಇರುವಂತದ್ದು ಕೂಡ ಇವತ್ತು ಬಹಳಷ್ಟು ಜನ ಸಂಶೋಧನೆಯಿಂದ ಅಂದ್ ಕಂಡುಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಸ್ಯಾಚುರೇಟೆಡ್ ಫ್ಯಾಟ್ಸ್ ಏನಿದಾವೆ ಅಂದ್ರೆ ಒಂದು ರೂಮ್ ಟೆಂಪರೇಚರ್ ಅಲ್ಲಿ ಗಟ್ಟಿಯಾಗಿರುವಂತದ್ದು, ಅಂದ್ರೆ ಫಾರ್ ಎಕ್ಸಾಂಪಲ್ ಬೆಣ್ಣೆ ಆಗಿರ್ಬೋದು ಅಥವಾ ಈ ಪಾಮ್ ಆಯಿಲ್ ಆಗಿರ್ಬೋದು ಅಥವಾ ಕೊಬ್ಬರಿ ಎಣ್ಣೆ, ಕೊಬ್ಬರಿ ಎಣ್ಣೆನೂ ಮತ್ತು ಅದರಲ್ಲೂ ಕೂಡ ಬಹಳಷ್ಟು ಒಳ್ಳೆಯ ಅಂಶಗಳಿದ್ದಾವೆ. ಹಾಗಾಗಿ ನೀವು ನೋಡಿ ಕೇರಳದಲ್ಲಿ ಪೂರ್ತಿ ಅವರು ಕೊಬ್ಬರಿ ಎಣ್ಣೆನೇ ಬಳಸ್ತಾರೆ. ಹಾಗಾಗಿ ಅದು ಸ್ಯಾಚುರೇಟೆಡ್ ಫ್ಯಾಟ್ ಆಗಿದ್ರೂ ಕೂಡ ಅದು ಕೂಡ ಒಳ್ಳೆಯ ಕೆಲವೊಂದಿಷ್ಟು ಫ್ಯಾಟ್ಸನ್ನು ಹೊಂದಿರುವಂಥದ್ದು. ಹಾಗಾಗಿ ಇಲ್ಲಿ ಇದು ಒಟ್ಟಾರೆಯಾಗಿ ನೋಡಿದರೆ ಅತಿಯಾದ ಫ್ಯಾಟ್ಸ್ ಎಲ್ಲವೂ ತೊಂದರೆನೆ. ನಾವು ಏನು ಮಾಡಬೇಕು, ಫ್ಯಾಟ್ಸನ್ನು ಒಂದು 20% ನಿಗದಿಪಡಿಸಿಕೊಂಡು ಬೇರೆ ಬೇರೆ ರೀತಿಯಾದಂಥ ಫ್ಯಾಟ್ಸನ್ನು ಬಳಸೋದ್ರಿಂದ ಖಂಡಿತವಾಗಿಯೂ ನಾವು ಆ ರೀತಿಯಾಗಿ ಒಂದು ಉತ್ತಮವಾಗಿರುವಂಥ ಆರೋಗ್ಯವನ್ನು ಹೊಂದಬಹುದು.
1: ಸರ್, ಈ ಒಂದು ಜೀವನ ಶೈಲಿ ಕಾಯಿಲೆಗಳನ್ನು ತಡೆಗಟ್ಟುವಲ್ಲಿ ಈ ನೀರಿನ ಸೇವನೆ ಎಷ್ಟು ಅಗತ್ಯ ಆಗುತ್ತೆ?
0: ಬಹಳಷ್ಟು ಜನ ಇವತ್ತು ನೀರಿನ ಸೇವನೆಯನ್ನು ಮಾಡುವಂಥದ್ದನ್ನ ನಾವು ನೋಡ್ತಾ ಇದ್ರೆ ತುಂಬ ಕಡಿಮೆ, ಅಂದ್ರೆ ನೀರಿನ ಅಲಭ್ಯತೆ ಇರ್ಬೋದು, ಗುಣಮಟ್ಟದ ನೀರು ಸಿಗದಲೇ ಇರ್ಬೋದು, ಮತ್ತು ಇದ್ರೂ ಕೂಡ ಕೆಲವರಿಗೆ ಈ ವರ್ಕಿಂಗ್ ಕ್ಲಾಸ್ ಇರೋರಿಗೆ ಅಲ್ಲಿ ಶೌಚಾಲಯದ ಒಂದು ಅಲಭ್ಯತೆಯಿಂದ ಕೆಲವರು ನೀರೇ ಕುಡಿಯೋದು ಬಿಡ್ತಾರೆ, ಟ್ರಾವೆಲ್ ಮಾಡುವಾಗ ನೀರು ಕುಡಿಯೋದು ಬಿಡ್ತಾರೆ. ಹಾಗಾಗಿ ನೀರಿನಿಂದ ಏನಾಗುತ್ತೆ, ಡಿಹೈಡ್ರೇಷನ್ ಆಗಿ ಅದು ಕಿಡ್ನಿಯ ಮೇಲೆ ನೇರವಾಗಿ ಅಥವಾ ಮೂತ್ರಪಿಂಡ ಅಥವಾ ಕಿಡ್ನಿಯ ಮೇಲೆ ನೇರವಾಗಿ ಅದು ಪರಿಣಾಮವನ್ನು ಬೀರ್ತಾ ಇದೆ. ಹಾಗಾಗಿ ಈ ಒಂದು ಯಾವುದೇ ಕಾರಣಕ್ಕೂ ನೀರಿನ ನಿರ್ಜಲೀಕರಣ ಅಂತ ನಾವು ಕರಿತೀವಿ ಡಿಹೈಡ್ರೇಷನ್, ಇದು ಬಹಳಷ್ಟು ಸಮಸ್ಯೆಗಳನ್ನು ತಂದುಕೊಡುತ್ತೆ. ಹಾಗಾಗಿ ಕನಿಷ್ಠ ಪಕ್ಷ ಅಂತಂದ್ರೆ 2-2.5 liter ನೀರನ್ನು ಕುಡಿಬೇಕು. 1 liter ನೀರನ್ನು ಹೇಗೆ ಮೆಷರ್ ಮಾಡೋದು ಅಥವಾ ನಾವು 1 liter ಇಟ್ಕೊಂಡು ಕೂತ್ಕೋಬೇಕಾ? ಇಲ್ಲ, 8 glass ನೀರು 1 liter, ಹಾಗಾಗಿ ದೊಡ್ಡ ಗ್ಲಾಸ್ ಅಂತವು ನಾವು ಕನಿಷ್ಠ ಪಕ್ಷ 8+8 16-20 glass ನೀರಾದರೂ ನಾವು ಕುಡಿಬೇಕು. ಬಹುತೇಕ ಜನ ಇವತ್ತು ನೀರನ್ನು ಕುಡಿದಲೇ ಅನೇಕ ಸಮಸ್ಯೆಗಳನ್ನು ತಂದುಕೊಂಡಿದ್ದಾರೆ. ಹಾಗಾಗಿ ದಯವಿಟ್ಟು ನಾವು ಹೇಳುವಂಥದ್ದು ಶುದ್ಧವಾಗಿರುವಂಥ ಸಂಸ್ಕರಿಸಿದಂಥ ನೀರನ್ನು ಪ್ರತಿಯೊಬ್ಬರೂ ಸೇವನೆ ಮಾಡಬೇಕು. ಅದರಲ್ಲೂ ಮುಖ್ಯವಾಗಿ ಮಕ್ಕಳಿಗೆ ನಾವು ಯಾವುದೇ ಕಾರಣಕ್ಕೂ ನಿರ್ಜಲೀಕರಣ ಆಗಲಿಕ್ಕೆ ಬಿಡಬಾರ್ದು, ಡಿಹೈಡ್ರೇಷನ್ ಆಗಲಿಕ್ಕೆ ಬಿಡಬಾರ್ದು. ಅದು ಈ ಒಂದು ಬಿಸಿಲಿನಲ್ಲಿ ಕೆಲಸ ಮಾಡುವವರಾಗಿರ್ಬೋದು ಅಥವಾ ಈ ಒಂದು ಅತಿಸಾರದಿಂದ ಉಂಟಾಗುವಂಥ ಡಿಹೈಡ್ರೇಷನ್, ಎರಡಕ್ಕೂ ಕೂಡ ಮಾರಕವಾಗಿರುವಂಥ ಸಂದರ್ಭಗಳು ನಮಗೆ ಸೃಷ್ಟಿಯಾಗಬಹುದು. ಹಾಗಾಗಿ ನೀರಿನ ಸೇವನೆ ಬಹಳ ಮುಖ್ಯ.
1: ಸರ್, ಕೊನೆಯದಾಗಿ ಒಟ್ಟಾರೆಯಾಗಿ ಒಂದು ಆರೋಗ್ಯಕರ ಜೀವನಕ್ಕಾಗಿ ಹಾಗೂ ಈ ಒಂದು ಜೀವನ ಶೈಲಿ ಕಾಯಿಲೆಗಳಿಂದ ದೂರ ಇರೋದಕ್ಕಾಗಿ ನಾವು ಒಂದು ಅಳವಡಿಸಿಕೊಳ್ಳಬೇಕಾದಂತಹ ಒಂದು ಪ್ರಮುಖ ಹವ್ಯಾಸಗಳು ಅಂತ ನೋಡೋದಾದ್ರೆ,
0: ಪ್ರಮುಖ ಹವ್ಯಾಸವನ್ನ ಒಂದೇ ಪದದಲ್ಲಿ ಹೇಳಬೇಕು ಅಂತಂದ್ರೆ ಸಮತೋಲನ, ಬ್ಯಾಲೆನ್ಸ್. ಸಮತೋಲನ ನಮ್ಮ ಇಡೀ ಜೀವನ ಶೈಲಿಯದ್ದಾಗಿರಬೇಕು. ಒಂದು ಸಮತೋಲನದ ಜೀವನ ಶೈಲಿ ನಮ್ಮದಾಗಿದ್ರೆ ಖಂಡಿತವಾಗಿಯೂ ನಾವು ಜೀವನ ಶೈಲಿಯ ರೋಗದಿಂದ ಇರಬೇಕು. ಅಂದ್ರೆ ಯಾವುದನ್ನು ಅತಿ ಮಾಡಬಾರದು, ಯಾವುದನ್ನು ಕಡಿಮೆ ಮಾಡಬಾರದು, ಅದು ಒಂದು ಬ್ಯಾಲೆನ್ಸ್ ಸ್ಟೇಟ್ ಆಗಿರಬೇಕು. ಅದರಲ್ಲೂ ಮುಖ್ಯವಾಗಿ ನಿಯಮಿತವಾಗಿರುವಂತಹ ವ್ಯಾಯಾಮ, ಸಮತೋಲನದಿಂದ ಕೂಡಿರುವಂತಹ ಆಹಾರ ಮತ್ತು ಧೂಮಪಾನ ಮದ್ಯಪಾನದಿಂದ ದೂರವಿರುವಂಥದ್ದು, ಜೊತೆಗೆ ಇವೆಲ್ಲದಕ್ಕೆ ಕಳಸವಿಟ್ಟಂತೆ ನಮ್ಮ ಜೀವನ ಶೈಲಿಯ ಸಮಗ್ರ ಬದಲಾವಣೆ ಆಗಬೇಕು ಅಂತಂದ್ರೆ ನಮ್ಮ ಒಂದು ದೇಹ, ಮನಸ್ಸು, ಸಮಾಜ, ಭಾವನೆ, ಇವು ನಾಲ್ಕನ್ನು ಶುದ್ಧವಾಗಿಡ್ಲಿಕ್ಕೆ ಭಾರತೀಯ ಒಂದು ಸಂಸ್ಕೃತಿಯಲ್ಲಿ ಮೂಡಿ ಬಂದಿರುವಂತ ಒಂದು ಪ್ರಮುಖವಾಗಿರುವಂತ ಒಂದು ಸಾಧನ ಅಂತಂದ್ರೆ ಯೋಗ ಮತ್ತು ಧ್ಯಾನ. ಈ ಯೋಗ ಅಂತಂದ್ರೆ ಕೇವಲ ಶಾರೀರಿಕ ಯೋಗ ಅಂದ್ರೆ ಬಹಳ ಜನ ಏನ್ ಅನ್ಕೊಂಡಿದ್ದಾರೆ, ಕೇವಲ ಒಂದು ಕೆಲವೊಂದಿಷ್ಟು ಆಸನಗಳನ್ನೇ ಯೋಗ ಅಂದ್ಕೊಂಡಿದ್ದಾರೆ. ಅದು ಒಂದು ಭಾಗ, ಯೋಗದ ಒಂದು ಭಾಗ ಮಾತ್ರ. ಯೋಗದ ನಿಜವಾದ ಅರ್ಥ ಕೂಡುವುದು, ಸಮರಸ ಹೊಂದುವುದು ಅಂತ ಅರ್ಥ. ಅಂದ್ರೆ ನಾವು ಎಲ್ಲಿಂದ ಬಂದಿದ್ದೇವೋ ಅಲ್ಲಿ ಕೂಡುವಂಥದ್ದು, ಅಂದ್ರೆ ಇಟ್ಸ್ ಅಲ್ಟಿಮೇಟ್ ರಿಯಾಲಿಟಿ ಜೊತೆಗೆ, ಅಬ್ಸಲ್ಯೂಟ್ ರಿಯಾಲಿಟಿ ಜೊತೆಗೆ ಮರ್ಜ್ ಆಗುವಂಥದ್ದನ್ನ ನಾವು ಯೋಗ ಅಂತ ಕರಿತೀವಿ. ಆ ರೀತಿಯಾಗಿ ನಮ್ಮ ಜೀವನ ಶೈಲಿ ಬದಲಾಗಬೇಕು ಅಂತಂದ್ರೆ ಅಂಥ ಯೋಗಿಗಳು ನಾವು ಆಗಬೇಕು ಆದ್ರೆ ನಮ್ಮ ಜೀವನ ಶೈಲಿಯು ಕೂಡ ಅಷ್ಟೇ ಪರಿಣಾಮಕಾರಿಯಾಗಿ ಸಮತೋಲನಯುಕ್ತವಾಗಿದ್ರೆ, ಯಾವುದೇ ಒಂದು ಮಾನಸಿಕ ಸ್ಥಿತಿಯಲ್ಲಿ ಸಮತೋಲನ ಬೇಕು, ಸಾಮಾಜಿಕವಾಗಿ ನಾವು ಮಾತನಾಡುವ ರೀತಿ ನೀತಿಗಳಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು, ಮತ್ತು ದೇಹದಲ್ಲಿ ನಾವು ಸೇವಿಸುವಂತ ಮಾಡುವಂತ ನಿದ್ರೆ ಮಾಡುವಂತ ನಮ್ಮ ಪ್ರತಿಯೊಂದು ಕಾರ್ಯಚಟುವಟಿಕೆಗಳು ಅದರ ಜೊತೆಗೆ ನಾವು ಸೇವಿಸುವಂತ ಆಹಾರ ಇವೆಲ್ಲವೂ ಸಮತೋಲನವಾಗಿದ್ರೆ ಖಂಡಿತವಾಗಿಯೂ ನಾವು ಜೀವನ ಶೈಲಿಯ ರೋಗಗಳಿಂದ ನಾವು ಮುಕ್ತವಾಗಿರಬೇಕು. ಹಾಗಾಗಿ 12ನೇ ಶತಮಾನದಲ್ಲಿ ಬಹುರೂಪಿ ಚೌಡಯ್ಯ ಅನ್ನುವಂತ ಒಬ್ಬ ಶರಣ ಬಹಳ ಚೆನ್ನಾಗಿರುವಂತ ಒಂದು ವಚನ ಹೇಳ್ತಾರೆ, ಮಿತ ನಿದ್ರೆ ಮಿತ ವಾಕು ಮಿತ ಆಹಾರ ಸೇವನೆ ಮಾಡಿರಣ್ಣ ಯೋಗ ಸಾಧ್ಯ ಒಪ್ಪನ್ನಕ್ಕ. ಅಂದ್ರೆ ಒಂದು ಯೋಗ ಅಥವಾ ಸಾಮರಸ್ಯದ ಬದುಕು ನಮ್ಮದು ಆಗಬೇಕು ಅಂತಂದ್ರೆ ಒಂದು ಮಿತ ಆಹಾರ, ಮಿತ ನಿದ್ರೆ ಮತ್ತು ಮಿತವಾಗಿರುವಂತ ಒಂದು ನಮ್ಮ ಜೀವನ ಶೈಲಿ ಇವು ಬಹಳ ಮುಖ್ಯವಾಗಿ ಬೇಕಾಗ್ತಾ ಇದೆ. ಹಾಗಾಗಿ ಅಂಥ ಒಂದು ಜೀವನ ಶೈಲಿಯ ರೋಗಗಳನ್ನು ದೂರ ಇಡಬೇಕು ಅಂತಂದ್ರೆ ನಮ್ಮ ಜೀವನ ಶೈಲಿಯನ್ನ ನಾವು ಬದಲಾವಣೆ ಮಾಡಿಕೊಂಡು ಅದರ ಒಂದು ಸಮತೋಲನವನ್ನು ಕಾಪಾಡಿಕೊಂಡ್ರೆ ಖಂಡಿತವಾಗಿಯೂ ನಾವು ಎಲ್ಲ ಜೀವನ ಶೈಲಿಯ ರೋಗಗಳಿಂದ ತಕ್ಕ ಮಟ್ಟಿಗಾದರೂ ನಾವು ಪರಿಹಾರವನ್ನ ಪಡಿಬಹುದು.
1: ಖಂಡಿತ ಸರ್. ಸರ್, ನಮ್ಮ ಒಂದು ಜೀವನ ಶೈಲಿಯನ್ನ ಬದಲಾಯಿಸಿಕೊಂಡು ಜೀವನ ಶೈಲಿಯಿಂದ ಬರುವಂತಹ ಕಾಯಿಲೆಗಳಿಂದ ಹೇಗೆ ದೂರ ಇರಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡ್ರಿ. ಧನ್ಯವಾದಗಳು ಸರ್.
0: ಧನ್ಯವಾದಗಳು.
1: ಸ್ನೇಹಿತರೆ, ನಾವು ಏನು ತಿನ್ನುತ್ತೇವೆ, ಎಷ್ಟು ತಿನ್ನುತ್ತೇವೆ, ಎಷ್ಟು ವಿಶ್ರಾಂತಿ ಪಡೆಯುತ್ತೇವೆ ಮತ್ತು ನಮ್ಮ ಮನಸ್ಸನ್ನ ಹೇಗೆ ಕಾಪಾಡಿಕೊಳ್ಳುತ್ತೇವೆ ಎಂಬುದೇ ನಮ್ಮ ಆರೋಗ್ಯದ ದಿಕ್ಕನ್ನ ನಿರ್ಧರಿಸುತ್ತದೆ. ವೈದ್ಯರು ತಿಳಿಸಿದಂತೆ ಸಣ್ಣ ಸಣ್ಣ ಬದಲಾವಣೆಗಳು, ಸ್ವಲ್ಪ ವ್ಯಾಯಾಮ, ಸಮತೋಲನ ಆಹಾರ, ಒತ್ತಡದಿಂದ ದೂರವಿರುವಂತಹ ಮನಸ್ಸು, ಇವೆಲ್ಲವೂ ದೊಡ್ಡ ಆರೋಗ್ಯ ರಕ್ಷಣೆಯಾಗುತ್ತದೆ ಅಂತ ತಿಳಿಸ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಜೀವನ ಶೈಲಿಯಿಂದ ಬರುವಂತಹ ಕಾಯಿಲೆಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡವರು ಕೆಎಲ್ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಸಮುದಾಯ ವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅವಿನಾಶ್ ಕವಿಯವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

0: யாரோ இவனோ, யாரோ இவனோ, யாரோ இவனோ.
1: சுபோதயா, சுபோதயா பிரீத்திய ஸ்நேகிதரே, நமஸ்கார் நமஸ்கார் நமஸ்கார. கேள்தா இதரா வேணு துணை 90.0 FM கேள் ஈ கனசு வழகாவிய மொட்ட முதல்ல ரேடியோ கேந்திர விது நிமுதுகி நானு மஞ்சுநாத் மை ஆத்மீய ஸ்நேகிதரே. ஏது சுப சுப குருவார, குருவார அந்தரே ஜூன் 25 ವರ್ಷದ 6ನೇ ತಿಂಗಳು, ತಿಂಗಳಿನ 25ನೇ ದಿನ, ಶುಭ ಗುರುವಾರ ಸ್ಪೆಷಲ್. ಬಂದ ಬಂದ ಬಂದ ಮಂಜುನಾಥ ಗಂಟಿ ಬಾರಿಸ್ಕೋತ್ ಬಂದ. ಏ ಮಂಜುನಾಥ ಗಂಟಿ ಬಾರಿಸ್ಕೋತ್ ಬಂದ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಾಗಿರಬೇಕು, ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶುಭ ಗುರುವಾರದ ಸ್ಪೆಷಲ್ ಕಾರ್ಯಕ್ರಮ ಚಿತ್ರ ಮಂದಿರ. ಆತ್ಮೀಯ ಸ್ನೇಹಿತರೆ, ಈ ಕಾರ್ಯಕ್ರಮದ ವಿಶೇಷತೆ, ನೀವು ನಿಮ್ಮ ಶಾಲೆ ದಿನಗಳಲ್ಲಿ ಕೇಳಿರುವ ಒಂದು ಕನ್ನಡ ಚಿತ್ರರಂಗದ ಸುಮಧುರವಾದ ಗೀತೆಯನ್ನ ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ಬನ್ನಿ, ಹಾಟ್ಲೈನ್ ಸಂಖ್ಯೆ 9019904904, ಈ ನಂಬರ್ ಮೇಲೆ ತಾವು ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ನನಗೆ ತಿಳಿಸಿ ನಿಮಗೆ ಬೇಕಾದ ಕನ್ನಡ ಚಿತ್ರರಂಗದ ನೀವು ಶಾಲೆ ದಿನಗಳಲ್ಲಿ ಕೇಳಿರುವ ಒಂದು ಸುಮಧುರವಾದ ಗೀತೆಯನ್ನ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯಿಸಿರುವ ಗಜ ಚಿತ್ರದ ಗೀತೆ ಬಂಗಾರಿ ಯಾರೇನಿ ಬುಲ್ಬುಲ್. ಆತ್ಮೀಯ ಸ್ನೇಹಿತರೆ, ಈ ಗೀತೆಯೊಂದಿಗೆ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಈ ಹಾಡಲ್ಲಿ ಆ ಒಂದು ಮ್ಯೂಸಿಕ್ ಇದೆ, ಆ ಮ್ಯೂಸಿಕ್ ಕೇಳಿದ್ರೆ ಸಾಕು ನೆನಪಾಗುತ್ತೆ ನಮ್ಮ ಶಾಲೆ ದಿನಗಳು. 9ನೇ ಇದ್ದಿರ್ಬೋದು ನಾನು. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ತಾವು ಕೂಡ ಇಂಥದೇ ಗೀತೆ, ನಿಮ್ಮ ಶಾಲೆಯ ದಿನಗಳಲ್ಲಿ ಕೇಳಿರುವ ಒಂದು ಸುಮಧುರವಾದ ಗೀತೆಯನ್ನು ರಿಕ್ವೆಸ್ಟ್ ಮಾಡಿ. ವರ್ಷದ 6ನೇ ತಿಂಗಳು, ತಿಂಗಳಿನ 25ನೇ ದಿನ, ಶುಭ ಗುರುವಾರ ಸ್ಪೆಷಲ್ ಕಾರ್ಯಕ್ರಮ. ಬಂದ ಬಂದ ಬಂದ ಮಂಜುನಾಥ ಗಂಟಿ ಬಾರಿಸ್ಕೋತ್ ಬಂದ. ಈ ಗಂಟಿ ಆವಾಸ್ ಕೇಳಿದ್ರೆ ಸಾಕು ಶಾಲೆ ದಿನಗಳು ನೆನಪಾಗುತ್ತೆ. ಶಾಲೆ ಪ್ರಾರಂಭದಲ್ಲಿಯೂ ಈ ಗಂಟಿ ಆವಾಸ್, ಶಾಲೆ ಮುಗಿ ಹೋಗಿದ್ದ ಮುಂಚೆ ಈ ಗಂಟಿ ಆವಾಸ್ ಕೇಳಿದ್ರೆ ಮುಗ್ದ ಹೋಯ್ತು, ಫುಲ್ ಖುಷಾಗವ್ರು ನಾವ. ಎಸ್ ಆತ್ಮೀಯ ಸ್ನೇಹಿತರೆ, ಬನ್ನಿ ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್ನಲ್ಲಿ ತಾವು ತಮ್ಮ ಶಾಲೆ ದಿನಗಳಲ್ಲಿ ಕೇಳಿರುವ ಒಂದು ಸುಮಧುರವಾದ ಗೀತೆಯನ್ನು ರಿಕ್ವೆಸ್ಟ್ ಮಾಡಿವಿ. ಜಸ್ಟ್ ಬಿಕಾಸ್ ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್. ಆತ್ಮೀಯ ಸ್ನೇಹಿತರೆ, ಓಪನಿಂಗ್ ಇದೆ ಮುಖಾಂತರ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಕೇಳಿ ಮಜಾ ಮಾಡಿ.

ನಿಮ್ಮೊಂದಿಗಿನ ಅದು ಸ್ಪೆಷಲ್ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಶಾಲೆ ದಿನಗಳನ್ನ ನೆನಪಿಸುತ್ತ ಕಾರ್ಯಕ್ರಮವನ್ನ ಎಂಜಾಯ್ ಮಾಡಿ. ಬಿಕಾಸ್ ಬಂದ ಬಂದ ಬಂದ ಮಂಜುನಾಥ ಗಂಟಿ ಬಾರಿಸ್ಕೋದು ಬಂದ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಶಾಲೆ ದಿನಗಳಲ್ಲಿ ಕೇಳಿರುವ ಒಂದು ಸುಮಧುರವಾದ ಗೀತೆಯನ್ನು ಕೇಳಿ ಅಂತ ಹೇಳಿದೆ. ಅದಕ್ಕೆ ತಕ್ಕಂತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರ ಬಯಲುದಾರಿ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಶ್ರೀಕಾಂತ್ ಅವರು ಭಾಗವಹಿಸಿದ್ದಾರೆ. ಶಾಲೆ ದಿನಗಳಲ್ಲಿ ಈ ಗೀತೆಯನ್ನು ಅವರ ತಾಯಿ ಪ್ರೀತಿಯಿಂದ ಕೇಳ್ತಿದ್ರು. ಅವರ ತಾಯಿ ದುನಿಯಾ ಬಿಟ್ಟು ಇನ್ನೊಂದು ಒಳ್ಳೆ ದುನಿಯಾದಲ್ಲಿದ್ದಾರೆ. ಅವರನ್ನು ನೆನಪಿಸುತ್ತಾ ಈ ಗೀತೆಯನ್ನು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಬನ್ನಿ ಅವ್ರಿಗೋಸ್ಕರ ಈ ಗೀತೆ ವಿಚ್ ಇಸ್ ಬಾನಲ್ಲು ನೀನೆ. ಆಹಾ, ಸುಮಧುರವಾದ ಗೀತೆ. ತಾವೆಲ್ಲರೂ ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆ ದಿನಗಳಲ್ಲಿ ಕೇಳಿರುವ ಒಂದು ಮಸ್ತ್ ಗೀತೆ ರಿಕ್ವೆಸ್ಟ್ ಮಾಡಿ. ಆ ಗೀತೆಯನ್ನು ಕೇಳಿದಾಗ ನಿಮ್ಮ ಮುಖದ ಮೇಲೆ ನಗು ಬರಬೇಕು, ಏಕೆಂದರೆ ನಿಮ್ಮ ಶಾಲೆ ದಿನಗಳನ್ನು ನಿಮಗೆ ನೆನಪಾಗಬೇಕು ಅಂತ ಒಂದು ಸ್ಪೆಷಲ್ ಕಾರ್ಯಕ್ರಮ.

Edo ni mondi ki navu Shale special Bandam bandam bandam Manchun natha Shale special nalli Ganti barskot banda ಆತ್ಮೀಯ ಸ್ನೇಹಿತರೆ, ಶಾಲೆ ಸ್ಪೆಷಲ್ ಕಾರ್ಯಕ್ರಮದ ವಿಶೇಷತೆ ಏನಂದ್ರೆ, ನೀವು ನಿಮ್ಮ ಶಾಲೆ ದಿನಗಳಲ್ಲಿ ಕೇಳಿರುವ ಒಂದು ಸುಮಧುರವಾದ ಗೀತೆ ಇವತ್ತು ನೋಡಿ. ಈ ಗೀತೆ ನೀವು ರಗ್ಗಡ್ ಬಾರಿ ಕೇಳಿರ್ಬೋದು, ಆದರೆ ಇವತ್ತು ಸ್ಪೆಷಲ್ ಆಗಿ ನೀವು ಅದನ್ನ ರಿಕ್ವೆಸ್ಟ್ ಮಾಡುವಾಗ, ನೀವು ಅದನ್ನ ಕೇಳುವಾಗ ನಿಮ್ಮ ಶಾಲೆ ದಿನಗಳು ನಿಮ್ಮ ಕಣ್ಮುಂದೆ ಬರುತ್ತೆ. ಆ ಕಣ್ಮುಂದೆ ಬಂದಿರೋ ಶಾಲೆ ದಿನಗಳನ್ನ ನೀವು ನೋಡಿ ನಿಮ್ಮ ಮುಖದ ಮೇಲೆ ಒಂದು ನಗು ಬರುತ್ತೆ. ನಿಮ್ಮ ಮುಖದ ಮೇಲೆ ನಗು ಬಂದ್ರೆ ನನಗೆ ಖುಷಿ, ಎಸ್ ನನಗೆ ಅದೇ ನೆಮ್ಮದಿ. ಆತ್ಮೀಯ ಸ್ನೇಹಿತರೆ, ಶರಭಂಜರ ಚಿತ್ರದ್ದು ಉತ್ತರ ಧ್ರುವದಿಂ ಈ ಗೀತೆಯನ್ನು ರಿಕ್ವೆಸ್ಟ್ ಮಾಡಿರೋರು ಅಡ್ವೊಕೇಟ್ ಪ್ರಮೀಳಾ ಹಂಪನವರವರು. ವಂದೇ ಭಾರತ್ ಟ್ರೈನ್ನಲ್ಲಿ ಇದ್ದಾರೆ, ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ, ವೈನು ಧ್ವನಿಯನ್ನು ಕೇಳ್ತಾ ಇದ್ದಾರೆ. ಸೊ ಈ ಚಿತ್ರ ಅವರು ಅವರ ಬಾಲ್ಯದ ದಿನಗಳಲ್ಲಿ ಕೇಳಿರುವುದು ಅಂತ ಹೇಳಿದ್ದಾರೆ. ಸೊ ಬನ್ನಿ ಈ ಗೀತೆಯನ್ನು ಕೇಳೋಣ. ಇದಾದ ತಕ್ಷಣ ಬಣ್ಣ ಬಣ್ಣದ ಲೋಕ, ಯಾವ ಲೋಕದಲ್ಲಿ ವೈತಾ ಇದ್ದಾರೋ ನಮ್ಮ ವಿನೋದ್ ಅವರು ಗೊತ್ತಿಲ್ಲ. ಏಕಾಂಗಿಯಾಗಿ ಈ ಒಂದು ಚಿತ್ರ ಅಂದರೆ ಏಕಾಂಗಿ ಚಿತ್ರದ ಗೀತೆ. ಶೋಭಾ ಅವರು ಓ ನನ್ನಲ್ಲೇ ಅನ್ನೋ ಒಂದು ಚಿತ್ರದ್ದು ಓಕೆ ಕನಸುಗಾರನ ಈ ಗೀತೆ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಬರ್ತಾ ಇದೆ. ತಿಂಗಳ ಬೆಳಗಿನ ಅಂಗಳದಲ್ಲಿ ವಿಜಯಲಕ್ಷ್ಮಿ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ. ಕರುಣಾ ಗೋಟೆಕರ್ ಅವರು ಶಾಲೆ ದಿನಗಳಲ್ಲಿ ಪ್ರೇಮಲೋಕ ಚಿತ್ರದ್ದು ಒಂದು ಗೀತೆ ನೀವೇ ಯಾವ್ದಾದ್ರು ಪ್ರಸಾರ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಸೊ ನನಗೆ ಇಷ್ಟ ಆಯಿತು ಆ ಚಿತ್ರದ್ದು. ಎಸ್ ಜಾನಕಿ ಹಾಗೂ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಇದು ನನ್ನ ನಿನ್ನ ಪ್ರೇಮ ಗೀತೆ ಚೆನ್ನ ಆಹಾ ಈ ಗೀತೆ. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮತ್ತೆ ಯಾರು ಭಾಗವಹಿಸೋ ಶುಭೋದಯ ಶುಭ ಗುರುವಾರ ಮಂಜಣ್ಣ ಅಂತ ಹೇಳಿ ಸಂಜಯ್ ಅಂಗಡಿಯವರು ಬೆಟ್ಟದ ಹೂವು ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅಪ್ಪು ಸರ್ ಅವರ ಧ್ವನಿಯಲ್ಲಿ ಕಾಣದಂತೆ ಮಾಯವಾದನು. ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೆ ಯಾರೇನೇನು ಶ್ರುತಿ ಅವರು ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳಿ ಸಾಗರಿಯೇ ಅನ್ನೋ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಬನ್ನಿ ಆ ಗೀತೆ ರೆಡಿಯಾಗಿದೆ ಅವ್ರಿಗೋಸ್ಕರನೂ. ಸೊ ಸ್ನೇಹಿತರೆ, ಈಗ ಪ್ರಸಾರವಾಗ್ತಾ ಇದೆ ಒಳ್ಳೆ ಗೀತೆ ಉತ್ತರ ಧ್ರುವದಿಂ ಪಿ ಬಿ ಶ್ರೀನಿವಾಸ್ ಬಿ ಸುಶೀಲಾ ಅವರ ಧ್ವನಿಯಲ್ಲಿ ವಂದೇ ಭಾರತ್ನಲ್ಲಿ ಹೋಗ್ತಾವೇನು ಧ್ವನಿಯನ್ನ ಕೇಳ್ತಾ ಅಡ್ವೊಕೇಟ್ ಪ್ರಮೀಳಾ ಹಂಪನವರು ಅವರು ರಿಕ್ವೆಸ್ಟ್ ಮಾಡಿರುವ ಸುಮಧುರವಾದ ಗೀತೆ ನೋಡಿದ್ರಲ್ಲ. ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಎಲ್ಲಿ ಬೇಕಾದರೂ ಕೇಳ್ಬೋದು. ಆದರೆ ನಿಮ್ಮ ತಾಳ್ಮೆಗೆ ನಾನು ಮತ್ತೆ ಮತ್ತೆ ಧನ್ಯವಾದ ತಿಳಿಸುತ್ತೇನೆ. ಏನಾದರೂ ಸಮಸ್ಯೆ ಆದರೂ ಅಷ್ಟೇ ಪ್ರೀತಿ ತಾಳ್ಮೆಯಿಂದ ನೀವು ಕಾಯ್ದು ವಾಪಸ್ ಆ್ಯಪ್ನ ಸ್ಟಾರ್ಟ್ ಮಾಡಿ ಕೇಳ್ತೀರಾ. ಈ ತಾಳ್ಮೆಗೆ, ನಿಮ್ಮ ಬಹುಮೂಲ್ಯ ಸಮಯಕ್ಕೆ ಮತ್ತೆ ಮತ್ತೆ ಧನ್ಯವಾದ. ಹಾಡನ್ನು ಕೇಳಿ ಮಜಾ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶುಭ ಗುರುವಾರದ ಸ್ಪೆಷಲ್ ಕಾರ್ಯಕ್ರಮ ಬಂದ ಬಂದ ಬಂದ ಮಂಜುನಾಥ ಗಂಟಿ ಬಾರಿಸ್ಕೊತ ಬಂದ. ಮಂಜುನಾಥ ಗಂಟಿ ಬಾರಿಸ್ಕೊತ ಬಂದ. ಈ ಗಂಟಿ ಆವಾಜ್ ಕೇಳಿದ್ರೆ ಪೇ ಮಿಳೈ ಅಂತ ಐಸ್ ಕ್ರೀಮ್ ಅಂತ ತಿಳ್ಕೊಳಿಕ್ ಹೋಗ್ಬೇಡ್ರಿ. ಇದು ಶಾಲೆ ದಿನಗಳ ಒಂದು ಓಪನಿಂಗ್ ಗಂಟಿ ಆವಾಜ. ಹಾಡನ್ನ ಕೇಳಿ ಮಜಾ ಮಾಡಿ.

0: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ. ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ, 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu.
1: ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.0 FM KLE ಕನಸು. ಇದು ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ತಮ್ಮ ಶಾಲೆ ದಿನಗಳಲ್ಲಿ ಕೇಳಿರುವ ಕನ್ನಡ ಚಿತ್ರರಂಗದ ಒಂದು ಸುಮಧುರವಾದ ಗೀತೆ ರಿಕ್ವೆಸ್ಟ್ ಮಾಡಿ ಅಂತ ಕೇಳಿಕೊಂಡೆ. ಅದಕ್ಕೆ ತಕ್ಕಂತೆ ಗೀತೆಗಳು ಬಂದಿದೆ. ಈಗ ಮುಂದಿನ ಗೀತೆ ವಿನೋದ್ ಅವ್ರದ್ದು, ಅದಾದ ತಕ್ಷಣ ಶೋಭಾ ಅವ್ರದ್ದು, ಅದಾದ ತಕ್ಷಣ ಧರಮ್ ರಾಜ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಮನೆದೇವರು ಚಿತ್ರದ ಯಾವ್ದಾರು ಒಂದು ಗೀತೆಯನ್ನ. ಅವರಿಗೆ ಸುಂದರಿ ಸುಂದರಿ ಅನ್ನೋ ಗೀತೆಯನ್ನ ಪ್ರಸಾರ ಮಾಡುವೆ. ಅದಾದ ತಕ್ಷಣ ವಿಜಯಲಕ್ಷ್ಮಿ ಅವರೇ ನಿಮ್ಮ ಹಾಡು, ಅದಾದ ತಕ್ಷಣ ಕರುಣಾ ಗೋಟಿಕರ್ ಅವರೇ ನಿಮ್ಮ ಹಾಡು, ಅದಾದ ತಕ್ಷಣ ಕಾಣದಂತೆ ಮಾಯವಾದನು ಈ ಗೀತೆ ನಮ್ಮ ಸಂಜಯ್ ಅಂಗಡಿಯವ್ರದು. ಶ್ರುತಿ ಅವರೇ ಆ ಗೀತೆ ನಿಮ್ದು. ನೆಕ್ಸ್ಟ್ ಅದಾದ ತಕ್ಷಣ ಸವಿತಾ ವಿನೋದ್ ಅವರು ರಿಕ್ವೆಸ್ಟ್ ಮಾಡಿರುವ ಅಂಕು ಡೊಂಕು ಅನ್ನೋ ಗೀತೆ 101 ನೆನಪು ಬಾಯ್ ರೇಣುಕ ಕಾಮ್ಕರ್ ಅವರು. ಔ ಪ್ರಿಯತಮ ಅನ್ನೋ ಗೀತೆ ರಾಜಶ್ರೀ ಅವರದು. ಸೊ ಸ್ನೇಹಿತರೆ ಬನ್ನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳಿದೆ. ಮತ್ತಾರೋ ಮೆಸೇಜ್ ಮಾಡಿದರೆ ವಿಠಲ್ ಅವರು ಮೆಸೇಜ್ ಅನ್ನು ಮಾಡಿದರೆ, ಜೈ ಶ್ರೀರಾಮಣ್ಣ ನನ್ನ ಹೆಸರು, ವಿಠಲ್ ಹಳ್ಳಿ ಏನಿದು ಹಳ್ಳಿ ಮೇಸ್ಟ್ರಿ ಸಾಂಗ್ ಹಾಕಿ. ಆಲ್ ರೈಟ್, ಹಳ್ಳಿ ಮೇಸ್ಟ್ರಿ ಸಾಂಗ್ ಯಾವುದು ವಿಠಲ್ ಅವರೇ? ಹಳ್ಳಿ ಮೇಸ್ಟ್ರಿ ಚಿತ್ರದಲ್ಲಿ ಯಾವ ಹಾಡು ಅದನ್ನು ನನಗೆ ತಿಳಿಸಿ. ಜ್ಯೋತಿ ಬೆಳಗಾವಿ ಅವರು ಮೆಸೇಜನ್ನು ಮಾಡಿದ್ದಾರೆ, ಶ್ರೀರಾಮ್ ಚಿತ್ರದು ಸುಮಾ ಸುಮನ ಅನ್ನೋ ಒಂದು ಹಾಡು, ಅಣ್ಣ ಶಿವಣ್ಣ ಅಭಿನಯಿಸಿರುವ ಚಿತ್ರದ್ದು. ಆಲ್ ರೈಟ್, ಬರುತ್ತೆ ನಿಮ್ಮ ನಿಮ್ಗೀತೆ. ಆತ್ಮೀಯ ಸ್ನೇಹಿತರ ಪ್ರೀತಿಯಿಂದ ನೀವು ಕೇಳ್ತಾ ಇದ್ರ ವೇಣು ಧ್ವನಿ 90.4 FM KLE ಕನಸು. ಶುಭ ಗುರುವಾರ, ನಿರ್ಜಲ ಏಕಾದಶಿ ಉಪವಾಸದ ಹಾರ್ದಿಕ ಶುಭಾಶಯಗಳು. ಯಾರ್ಯಾರು ನಿರ್ಜಲ ಏಕಾದಶಿ ಉಪವಾಸ ಮಾಡಿದ್ದೀರಾ ಅವರಿಗೂ ಒಳ್ಳೇದಾಗಲಿ, ಯಾರ್ಯಾರು ಮಾಡಿಲ್ಲ ಅವರಿಗೂ ಒಳ್ಳೇದಾಗಲಿ, ಒಟ್ಟಾರೆ ಎಲ್ಲರಿಗೂ ಒಳ್ಳೇದಾಗಲಿ.

ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ವಿನೋದ್ ಅವರೇ, ಒಳ್ಳೆ ಹಾಡು, ಮುಂದಿನ ಗೀತೆ ಶೋಭಾ ಅವರೇ ನಿಮ್ಮ ಗೀತೆ. ಓ, ನನ್ನಲ್ಲಿ ಚಿತ್ರದ ಕನಸುಗಾರನ SPB ಅವರ ಧ್ವನಿಯಲ್ಲಿ ಬರ್ತಾ ಇದೆ ಈ ಗೀತೆ. ಆದ ತಕ್ಷಣ ಸುಂದರಿ ಸುಂದರಿ ಗೀತೆ ರೆಡಿ ಆಗಿದೆ. ಧರ್ಮರಾಜ್ ಅವರು ಟೆಕ್ಸ್ಟ್ ಮೆಸೇಜ್ ಮುಖಾಂತರ ಮಾಡಿರುವ ಹಾಡು. ಈ ಗೀತೆ ಮತ್ತೊಬ್ಬರಿಗೂ ಬಹಳ ಇಷ್ಟ, ಅದು ಯಾರಂತ ನಾನು ಹೇಳುದಿಲ್ಲ. ಹಾಡನ್ನ ಕೇಳಿ ಮಜಾ ಮಾಡಿ.

ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

ಕಾರ್ಯಕ್ರಮದ ಮುಂದೆ ಹೋಗೋಣ. ಶುಭ ಗುರುವಾರದ ಸ್ಪೆಷಲ್ ಕಾರ್ಯಕ್ರಮ ಬಂದ ಬಂದ ಮಂಜುನಾಥ ಶಾಲೆ ಸ್ಪೆಷಲ್ ತೋಣ ಬಂದ ಗಂಟಿ ಬಾರಿಸ್ಕೊತ್ ಬಂದ. ಶಾಲೆ ಸ್ಪೆಷಲ್ ಹೌಸ್ಫುಲ್ ಆಗಿದೆ ಆತ್ಮೀಯ ಸ್ನೇಹಿತರೆ. ಇನ್ನು ಕರೆ ಮೆಸೇಜ್ ವಾಟ್ಸಪ್ ಮೆಸೇಜ್ ಮುಖಾಂತರ ಗೀತೆಗಳು ರಿಕ್ವೆಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಏಕೆಂದ್ರೆ ಗೀತೆ ಫುಲ್ ಆಗೈತಿ. ಒಳ್ಳೊಳ್ಳೆ ಗೀತೆಗಳು ನಮ್ಮ ರವಿಯವರು ಕೂಡ ಅರ್ರಣ ತೀರಾ ಚಿತ್ರ. ಅಲ್ರಿ ಸ್ನೇಹಿತರೆ, ಶಾಲೆ ಸ್ಪೆಷಲ್ ನಲ್ಲಿ ಎಲ್ಲರೂ ನಮ್ಮ ರವಿಚಂದ್ರನ್ ಸರ್ ಅಂದ್ರೆ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರ ಚಿತ್ರವನ್ನೇ ನೋಡಿದಿರೇನ್ರಿ. ಯಪ್ಪ, ಎಷ್ಟು ಹಾಡುಗಳು ಅವ್ರದೇ ಇದೆ ಇವತ್ತು ಕಾರ್ಯಕ್ರಮದಲ್ಲಿ. ರವಿಯವರು ರಣಧೀರ ಚಿತ್ರದ್ದು ಒಂದು ಹಾಡು ಪ್ರಸಾರವಾಗಬಹುದಾ ಅಂತ ಕೇಳ್ಕೊಂಡಿದ್ದಾರೆ. 100% ರವಿಯವರೇ, ಬಹುದಿನಗಳ ನಂತರ ಕೇಳ್ತಾ ಇದ್ದಾವೆ, ಬಹಳ ಸಂತೋಷ ಕೊಡುತ್ತೆ. ಶಾಲೆ ಸ್ಪೆಷಲ್ ಕಾರ್ಯಕ್ರಮ ಅಂತ ಹೇಳಿದ್ದಾರೆ. ಸೊ ರಣಧೀರ ಚಿತ್ರದ ಎಸ್ ಜಾನಕಿ ಹಾಗೂ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಪ್ರೀತಿ ಮಾಡಬಾರದು ಆ ಹಾಡನ್ನ ನಿಮಗೆ ಪ್ರಸಾರ ಮಾಡಬಹುದು. ಆ ಗೀತೆಯೊಂದಿಗೆ

ಶಾಲೆ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಕರುಣಾಕೋಟೆಂಗರವರ ಹಾಡು ಎಸ್ಪಿಬಿ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಪ್ರೇಮಲೋಕ ಚಿತ್ರದ್ದು ಇದು ನನ್ನ ನಿನ್ನ ಪ್ರೇಮ ಗೀತೆ. ಚೆನ್ನ ಹಾಡನ್ನ ಕೇಳಿ ಎಂಜಾಯ್ ಮಾಡಿ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu.
2: ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಏನು ಧ್ವನಿ, ಇದು 90.4 FM KLE ಗನಸು ಕಾರ್ಯಕ್ರಮ. ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್. ರವಿ ಅವರು ಹೇಳ್ತಾ ಇದ್ರೆ ಆ ದಿನಗಳಲ್ಲಿ ಪ್ರೀತಿನೇ ನಮಗೆ ಬಹಳ ಹೆಚ್ಚು ಒಲವು ಇರುತ್ತಿತ್ತು. ಸೊ ನಿಮಗೂ ಗೊತ್ತು. ಹಾ ಸರ್, ನನಗೂ ಗೊತ್ತು. ರವಿಚಂದ್ರನ್ ಅಂದ್ರೆ ಅವರಿಗೆ ಇಷ್ಟ ಜಾಸ್ತಿ ಆಗ್ತಾ ಇಲ್ಲ. ನೋ ಪ್ರಾಬ್ಲಮ್. ನೀವು ರಿಕ್ವೆಸ್ಟ್ ಮಾಡಿರುವ ಹಾಡು ಅದರಲ್ಲಿ ಆ ಚಿತ್ರದಲ್ಲಿ ನನಗೆ ಇಷ್ಟ, ಪ್ರೀತಿ ಮಾಡಬಾರದು. ಎಸ್, ಆ ಗೀತೆಯೊಂದಿಗೆ ನಾನು ನಿಮಗೋಸ್ಕರ ಪ್ರಸಾರ ಮಾಡುವೆ. ಶ್ರುತಿ ಅವರು ಗಲಾಟೆ ಅಳಿಯಂದ್ರು ಚಿತ್ರದು ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ರೆ, ವಿಚ್ ಇಸ್ ಸಾಗರಿಯೇ. ಬನ್ನಿ ಕೇಳೋಣ. ಈ ಗೀತೆ ಆದ ತಕ್ಷಣ ಅಂಕುಡೊಂಕು, ಅದಾದ ತಕ್ಷಣ 101 ನೆನಪು, ಅದಾದ ತಕ್ಷಣ ಔ ಪ್ರಿಯತಮ, ಅದಾದ ತಕ್ಷಣ ಸುಮ ಸುಮನ ಅನ್ನೋ ಗೀತೆ, ಅದಾದ ತಕ್ಷಣ ಔ ಮೇಘವೇ, ಅದಾದ ತಕ್ಷಣ ಹಳ್ಳಿ ಮೇಷ್ಟ್ರೆ, ಅದಾದ ತಕ್ಷಣ ಪ್ರೀತಿ ಮಾಡಬಾರದು. ಹಿಂಗಿದೆ ಗೀತೆಗಳ ಲೈನಪ್ಪು. ನಿಮ್ಮ ಗೀತೆ ಎಲ್ಲೆಲ್ಲಿದೆ ಗೊತ್ತಾಯ್ತಲ್ಲ, ಹಾಡನ್ನು ಕೇಳಿ ಮಜಾ ಮಾಡಿ.

ರೇಣುಕಾ ಕಾಮ್ಕರ್ ಅವರ ಸುಮಧುರವಾದ ಗೀತೆ, ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ವಂದನ ಚಿತ್ರದ ಕರ್ನಾಟಕದ ರತ್ನ, ನಮ್ಮ ನಿಮ್ಮೆಲ್ಲರ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ ಅಭಿನಯಿಸಿರುವ ಚಿತ್ರದ ಗೀತೆ.

ಮೆಸೇಜ್ ಎಲ್ಲ ಮಾಡಿದ್ದಾರೆ, ಒಳ್ಳೆ ಮೆಸೇಜ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಿಮ್ಗೆಲ್ಲ ಏನು ಮನಸ್ಸಿಯ ಶುಭಾಶಯ ತಿಳಿಸಿದ್ದಾರೆ ರಾಜೇಶ್ ಅವರು.

ನಾನು ಹೇಳ್ತೇನಲ್ಲ, ನನಗೆ ನೀವು ನಿಮ್ಮ ತಾಳ್ಮೆಯನ್ನು ಇಷ್ಟು ಪ್ರೀತಿಯಿಂದ ಇಮಿಡಿಯೇಟ್ಲಿ ನೋಡಿ, ನನಗೆ ಸ್ನೇಹಿತರೆ ಆ್ಯಪ್ನಲ್ಲಿ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಬಂದ ತಕ್ಷಣ ಇಮಿಡಿಯೇಟ್ಲಿ ನೀವು ಮೆಸೇಜ್ ಮಾಡ್ತೀರಾ, ಕೋಪ ಮಾಡಲಾರದೇ ನೀವು ಪ್ರೀತಿಯಿಂದ ನನಗೆ ಮೆಸೇಜನ್ನು ಮಾಡಿದರು. ಥ್ಯಾಂಕ್ ಯು ಸೋ ಮಚ್ ರಾಜಶ್ರೀ ಅವರೇ, ರವಿ ಅವರೇ, ಐ ಹೋಪ್ ಈಗ ಕ್ಲಿಯರ್ ಆಗಿ ಬರ್ತಾ ಇದೆ. ಧನ್ಯವಾದ, ಧನ್ಯವಾದ ನಿಮ್ಮ ತಾಳ್ಮೆಗೆ, ಧನ್ಯವಾದ. ಓ ಮೇಘವೇ ಯಾರ್ದಿತ್ತು, ಚಂದ್ರಕಾಂತ್ ಬಡಗಾವಿ ಅವ್ರದಿತ್ತು, ಇದಾದ ತಕ್ಷಣ ವಿಠಲ್ ಅವ್ರದ್ದು, ಅದಾದ ತಕ್ಷಣ ಕೊನೆ ಗೀತೆ ಆಗಿರುತ್ತೆ ನಮ್ಮ ರವಿ ಅವ್ರದ್ದು. ದೋಸ್ತ ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್ ಕಾರ್ಯಕ್ರಮದ ಉದ್ದೇಶ ಏನು ಗೊತ್ತಾ, ನಿಮ್ಮ ಮುಖದ ಮೇಲೆ ಒಂದು ನಗು, ಆ ಶಾಲೆಯ ದಿನಗಳನ್ನು ನೆನಪಿಸುತ್ತಾ ನಿಮ್ಮ ಮುಖದ ಮೇಲೆ ನಗು ಬಂದರೆ ಸಾಕು, ಒಳ್ಳೆ ಮಳೆ ಬರಲಿ ಅಂತ. ಗುರುವಾರ ಇವತ್ತು ನಿರ್ಜಲ ಏಕಾದಶಿ, ನಿರ್ಜಲ ಏಕಾದಶಿ ಆದರೆ ಜಲ ನಮಗೆ ಬೇಕು ಅಂತ ಆ ದೇವರ ಕಡೆ ಬೇಡ್ಕೊಳ್ರಿ. ಹೆಂಗೈತ್ರಿ ಲಾಜಿಕ್ ನೋಡ್ರಿ, ನಿರ್ಜಲ ಏಕಾದಶಿ ಆದರೆ ಜಲ ಬರಲಿ, ಜಲ ಒಳ್ಳೆ ಬರಲಿ, ಎಲ್ಲ ಜಲಪಾತ ತುಂಬಿ ತುಳುಕಲಿ ಅಂತ ಹೇಳ್ತಾ ಹಾಡನ್ನ ಕೇಳಿ ಮಜಾ ಮಾಡಿ.

ಪಾಪ ಈ ಚಿತ್ರ ಟಿವಿಯಾಗ ನಾವು ನೋಡ್ತಿದ್ವಿ, ಆದ್ರೆ ಈ ಹಾಡು ಬಂದಾಗ ಮಾತ್ರ ನಮ್ಮ ತಂದೆ ಚಾನೆಲ್ ಚೇಂಜ್ ಮಾಡ್ತಿದ್ರು. ಹಳಿ ಮೇಷ್ಟ್ರೇ ಹಳಿ ಮೇಷ್ಟ್ರೇ ಎಸ್ ಬನ್ನಿ ಎಂಜಾಯ್ ಮಾಡೋಣ ಸ್ಪೆಷಲ್ ಶಾಲೆ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ಈ ಹಾಡು ವಿಠಲ್ ಅವ್ರದ್ದು, ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮದ ಈ ಗೀತೆಯೊಂದಿಗೆ ಮುಗಿಸ್ತಾ ಇದ್ದೇನೆ. ಆತ್ಮೀಯ ಸ್ನೇಹಿತರೆ, ಇವತ್ತಿನ ದಿನದ ಶಾಲೆ ಸ್ಪೆಷಲ್. ತಾವು ತಮ್ಮ ಸಮಯ ಕೊಟ್ಟು ಪ್ರೀತಿಯಿಂದ ತಾಳ್ಮೆಯಿಂದ ಈ ವೇಣುಧ್ವನಿಯನ್ನ ಹೇಳ್ತಾ ಇದ್ದೀರಿ. ಸ್ನೇಹಿತರೆ, ತಮ್ಮ ತಮ್ಮ ಗೀತೆಯೊಂದಿಗೆ ತಮ್ಮ ಶಾಲೆ ದಿನಗಳು ನಿಮ್ಮ ಕಣ್ಮುಂದೆ ಬಂದ್ರೆ, ನಿಮ್ಮ ಮುಖದ ಮೇಲೆ ನಗು ಬಂದ್ರೆ, ನನ್ನ ಕಾರ್ಯಕ್ರಮ ಮಾಡಿದ್ದು ಸಾರ್ಥಕ ಅಂತ ತಿಳ್ಕೊತೇನೆ. ಸೊ ಆತ್ಮೀಯ ಸ್ನೇಹಿತರೆ, ಅದಕ್ಕೆ ತಕ್ಕಂತೆ ಪೂಜಾ ಅವರು ಮೆಸೇಜ್ ಮಾಡಿದ್ದಾರೆ, ನಮಗೂ ಬಹಳ ತಂದೆಗೆ ಇಷ್ಟವಾದ ನಟರು ಅವರ ಹೀರೋ ಸ್ಕೂಲ್ ಹೀರೋ ರವಿಚಂದ್ರನ್ ಅಂತ ತಿಳಿಸಿದ್ದಾರೆ. ಆಲ್ ರೈಟ್, ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಒಳ್ಳೆಯದಾಗಲಿ ನಿಮಗೆ. ನನ್ನ ಉದ್ದೇಶ ಒಂದೇ ಇತ್ತು, ನಿಮ್ಮ ಜೀವನದಲ್ಲಿ ದೇವರು ಕೊಟ್ಟಿರೋ ಎರಡು ಬಹುಮಾನ ನೆನಪು ಕಲ್ಪನೆ ಕರೆಕ್ಟ್ ಜಗೆಗೆ ಹಚ್ಚಿ. ಏನಂದರೆ, ನೆನಪು ಆ್ಯಂಡ್ ಕಲ್ಪನೆ ಆರ್ ದ ಟೂ ಬೆಸ್ಟ್ ಗಿಫ್ಟ್ಸ್ ಗಿವನ್ ಬೈ ಗಾಡ್, ಮೆಮರಿ ಆ್ಯಂಡ್ ಇಮ್ಯಾಜಿನೇಷನ್. ನಾವೇನು ತಪ್ಪು ಮಾಡ್ತೇವೆ, ಕೆಟ್ಟ ನೆನಪುಗಳನ್ನು ನೆನಪಿಸಿ, ಕೆಟ್ಟ ಕಲ್ಪನೆಯನ್ನು ಕಲ್ಪಿಸಿ ಈಗಿನ ಕ್ಷಣ ಹಾಳು ಮಾಡ್ಕೋತೇವೆ. ಬೇಡ ಆತ್ಮೀಯ ಸ್ನೇಹಿತರೆ, ಒಳ್ಳೆ ನೆನಪುಗಳು ಒಳ್ಳೆ ಕಲ್ಪನೆ ಮಾಡಿ ಈಗಿನ ಕ್ಷಣ ನೆಮ್ಮದಿಯಾಗಿರ್ರಿ. ಅದರಲ್ಲಿ ಸಿಹಿಯಾದ ನೆನಪುಗಳಲ್ಲಿ ಒಂದು ನೆನಪು ನಿಮ್ಮ ಶಾಲೆ ನೆನಪು. ಈ ಶಾಲೆ ದಿನಗಳ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಒಂದೊಂದು ಹಾಡುಗಳು ನೀವು ಕೇಳ್ತೀರಾ, ನಿಮ್ಮ ಶಾಲೆ ದಿನಗಳು ನಿಮ್ಮ ಕಣ್ಮುಂದೆ ಬರುತ್ತೆ, ನಿಮಗೆ ಸುಖ ಕೊಡುತ್ತೆ ಹೌದಲ್ವಾ, ಆ ಸಂತೋಷ ಕೊಡುತ್ತೆ ಹೌದಲ್ವಾ. ಈಗ ನಾನು ಓಪನಿಂಗ್ ಗೀತೆ ಬಂಗಾರಿ ಯಾರೇ ನೀ ಬುಲ್ ಬುಲ್ ಅನ್ನೋ ಹಾಡು ಜಿಮ್ನಲ್ಲಿ ನಿನ್ನೆ ಕೇಳ್ಕೊತ್ ಕುಂತಿದ್ವಿ ವ್ಯಾಯಾಮ ಮಾಡುವಾಗ. ಆವಾಗ ವ್ಯಾಯಾಮ ಮಾಡುವಾಗ ಅಷ್ಟು ನನ್ನ ತಲೆಯಾಗ ಬಂದಿಲ್ಲ. ಇವತ್ತು ನಾನು ಯಾವಾಗ ಶಾಲೆ ಸ್ಪೆಷಲ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಆ ಗೀತೆಯನ್ನು ತೊಗೊಂಡು ಬಂದೆ, ನನಗೆ ಗೊತ್ತಾಯಿತು, ಆಹಾ ಆ ದಿನಗಳು ನೆನಪಾಯಿತು. ಒಂಬತ್ತನಿತ್ತೆ ನಾವು ಹೆಂಗಿದ್ವಿ, ಎಲ್ಲ ಆ ದಿನಗಳು ಒಂದು ಕ್ಷಣ ನಮ್ಮ ಕಣ್ಮುಂದೆ ಬಂದು ಹೋಯಿತು. ಇದೇ ವಿಶೇಷತೆ ಆಫ್ ಶಾಲೆ ಸ್ಪೆಷಲ್. ಆ್ಯಂಡ್ ಪ್ರೀತಿ ಅವರು ಮೆಸೇಜನ್ನು ಮಾಡಿದ್ದಾರೆ, ಮಂಜುನಾಥ್ ಸರ್ ಕಾರ್ಯಕ್ರಮದಲ್ಲಿ ನೀವು ಗಂಟೆ ಬಾರಿಸ್ಕೊತ್ ಬರ್ತೀರಾ, ಗಂಟೆ ಕೇಳಿದ್ರೆ ಭಾಳ ಖುಷಿ ಅನಿಸುತ್ತೆ, ನಕ್ಕಿನ ಕೇಳ್ತೇವ್ರಿ ನಾವು ಅಂತ. ಎಸ್, ನಾನು ಹೇಳ್ತಾನಲ್ಲ, ಏನು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಶಾಲೆ ಸ್ಪೆಷಲ್. ಬಂದ ಮಂಜುನಾಥ ಗಂಟೆ ಬಾರಿಸ್ಕೊತ್ ಬಂದ. ಇಂಟರ್ನೆಟ್ನಲ್ಲಿ ಈ ಗಂಟೆ ಆವಾಜ್ ಹುಡುಕ್ಯಾಡ್ ಸಾಕತ್ರಿ, ಏಕೆಂದರೆ ಸ್ಕೂಲ್ ಬೆಲ್ ಆವಾಜ್ ನನಗೆ ಬೇಕಿತ್ತು ಆತ್ಮೀಯ ಸ್ನೇಹಿತರೆ. ಆಮೇಲೆ ನಾವು 5th-6th ಇದ್ದಾಗ ಇಲೆಕ್ಟ್ರಿಕ್ ಬೆಲ್ ಬಂತು ಟ್ರ ಅಂತ, ಅದು ನಮಗೆ ಅಷ್ಟು ಇಷ್ಟ ಆಗ್ತಿದ್ರಿಗಿಲ್ಲ. ಏಕೆಂದರೆ ಈ ಬೆಲ್ ಅಂದರೆ ಶಾಲೆಯ ಈ ಒಂದು ಗಂಟೆ ಆವಾಜ್ ಐತೆ ನೋಡ್ರಿ, ಇತರ ಗಮ್ಮತ್ತೇ ಗಮ್ಮತ್ತು ಆತ್ಮೀಯ ಸ್ನೇಹಿತರೆ. ಇದು ಕೇಳಿದ್ರೆ ಒಂಥರ ಮನಸ್ಸಿಗೆ ಆರಾಮ್ ಅನಿಸಿತ್ತು. ಆದರೆ ಆತ್ಮೀಯ ಸ್ನೇಹಿತರೆ, ಇಲೆಕ್ಟ್ರಿಕ್ದು ನನಗೆ ಅಷ್ಟು ಮಜಾ ಬರ್ತಿದ್ರಿ, ಟ್ರ ಅದು ಇರಿಟೇಟ್ ಆಕಿತ್ರಿ, ಆದರೆ ಇದು ಬಹಳ ಸುಖ ಕೊಡ್ತಿತ್ತು. ಸೊ ಆತ್ಮೀಯ ಸ್ನೇಹಿತರೆ, ಐ ಹೋಪ್ ನಿಮ್ಮ ಶಾಲೆ ದಿನಗಳು ನಿಮ್ಮ ಕಣ್ಮುಂದೆ ಬಂದಿದೆ. ಈ ಶಾಲೆ ದಿನಗಳು ಈ ಸಿಹಿಯಾದ ನೆನಪುಗಳನ್ನು ನೆನಪಿಸುತ್ತಾ ತಮ್ಮ ನೆನಪಿನ ಶಕ್ತಿಯನ್ನು ಕರೆಕ್ಟ್ ಜಾಗೆಯಲ್ಲಿ ಅಳವಡಿಸ್ಕೊಳ್ಳಿ. ಕಲ್ಪನೆ ಒಳ್ಳೆ ಕಲ್ಪನೆ ಮಾಡಿ, ಯಾಕೆ ಕೆಟ್ಟ ಕಲ್ಪನೆ ಮಾಡ್ತೀರಾ, ಬೇಡ. ಒಳ್ಳೆ ಸಿಹಿಯಾದ ನೆನಪು ಒಳ್ಳೆ ಕಲ್ಪನೆ ಮಾಡಿ ಈಗಿನ ಕ್ಷಣ ಸುಖಮಯವಾಗಿ ಮುಖದ ಮೇಲೆ ನಗು ತಗೊಂಡು ಬಂದು ಆರಾಮ್ಸೆ ಕಳಿರಿ. ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ವಕಾಪ್ರೀತಿಯ ಹುಡುಗ ನಾನು ಮಂಜುನಾಥ್ ಪೈ. ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ಸಿಗುವುದು ನಾ ಕೀವದೇ ಪೈಲ ಏನಾರ ಐ ಬಾಬಾ ನಂತರ ಕಾಯ್ಪಾಯ್ತಿದ್ದೀನಿ ಅಕ್ಕಿಗೆ ಅವತ್ತೇ ಬಾಬಾ. ಜೋಬಿ ದೇಗ ಮಾ ಬಾಪ್ ಕೋತ್ರ ಜೊಂದುಗಿ ಮೇ ಬೋ ಖಲ್ಲಾಸ್, ಗುರು ಹಿರಿಯರು ಹೇಳಿರುವ ಮಾತು ಇದು. 4ನೇ ದಿನದ ಜೀವನ ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ 4 ದಿನದ ಜೀವನದಲ್ಲಿ 4 ಕಾಸು ಸಂಪಾದಿಸಿ, 4 ಜನರನ್ನ ಸಹಾಯ ಮಾಡಿ, 4 ಜನರನ್ನ ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ 4 ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರೋದೇ ಇಷ್ಟ ಇರುವುದು ಜೀವನ. ಮತ್ತಿನ್ಯಾಕಿರಿ ಮಾಡ್ತೀರಾ, ಕೌಪ ತಾಪ ದ್ವೇಷ, ಖುಷಿಯಿಂದ ಇರ್ರಿ. ಖುಷಿಯಿಂದ ಇರಲಿಕ್ಕೆ ವೇಣು ಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಜೀವನದಲ್ಲಿ ಸಿಗೋ 2 ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡಿಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, ಇದುವರೆ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ನಮ್ಮ ಕಡೆ ಏನೇನಿದೆ, ತುತ್ತುವನ್ನು ತಿನ್ನೋಕೆ, ಬಹಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮಾನ ಮುಚ್ಚೋಕೆ, ಅಂಗೈಗಳ ಜಾಗ ಸಾಕು, ಆಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ. ಇವು ಕೆಲವರಿಗೆ ಕನಸು, ನೀವು ಬದುಕೋ ಬದುಕು ಎಷ್ಟೋ ಜನರಿಗೆ ಕನಸು, ಅದಕ್ಕೆ ಹೇಳೋದು ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ. ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ, ಮಾಡಿರಪ್ಪೋ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು ಅಂದಾಗ.

0: ನಮಸ್ಕಾರ. 90.4 ಎಫ್ಎಂ ನಲ್ಲಿ ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿಯನ್ನ. ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ಎಂದಿನಂತೆ ನಾನು ಅನುಪಮ. ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ, ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ಸ್ನೇಹಿತರೆ, ನಾನು ಇವತ್ತು ನಿಮಗೆ ಪರಿಚಯಿಸ್ತಾ ಇದ್ದೀನಿ ಒಬ್ಬ ಅಪರೂಪದ ಲೇಖಕರನ್ನ, ಸಂಗೀತ ಪ್ರೇಮಿ, ಹಾಗೇನೆ ಕರ್ನಾಟಕ ಸರ್ಕಾರ ಜಲಸಂಪನ್ಮೂಲ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆಯಲ್ಲಿ ಸೇವೆಯನ್ನ ಸಲ್ಲಿಸಿದಂತಹ, ಸಾಹಿತ್ಯ, ಸಂಗೀತ, ನಾಟಕ ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ಅರ್ಥಪೂರ್ಣವಾಗಿ ತೊಡಗಿಸಿಕೊಂಡಿರುವಂತಹ ಶಿರೀಶ್ ಜೋಶಿ ಅವರನ್ನ ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್.
1: ನಮಸ್ತೆ ಅನುಪಮ ಅವರೇ. ಕೇಳಿ ವೇಣುಧ್ವನಿಯ ಎಲ್ಲ ಕೇಳೋಗರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತೇನೆ.
0: ಸರ್, ಈಗ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಮಧುರವಾದ ಅನುಭವ ಅಂದ್ರೆ ಅವರ ಬಾಲ್ಯ ಆಗಿರುತ್ತೆ. ಹಾಗಾಗಿ ನಮ್ಮ ಕಾರ್ಯಕ್ರಮವನ್ನ ತಮ್ಮ ಬಾಲ್ಯದ ಮೂಲಕ ಪ್ರಾರಂಭ ಮಾಡಬಹುದಾ ಸರ್?
1: ಖಂಡಿತ. ನಾನು ಹುಟ್ಟಿದ್ದು ಪಾಚಾಪುರದಲ್ಲಿ, ಹುಕ್ಕೇರಿ ತಾಲೂಕಿನ ಒಂದು ಗ್ರಾಮ. ಬಹಳ ಸುಂದರವಾದಂತಹ ವಾತಾವರಣ, ಈ ಮಲೆನಾಡಿನ ಸೆರಗು ಅಂತ ಹೇಳ್ತಾರಲ್ಲ, ಆ ಒಂದು ಇದ್ರೊಳಗೆ ಬರುವಂತಹ ಹಳ್ಳಿ. ಸೊ ಅಲ್ಲಿ ವಾತಾವರಣನೇ ಬಹಳ ಅದ್ಭುತ ಆಗಿತ್ತು. ಆಮೇಲೆ ವಾತಾವರಣ ಅಂದರೆ ಕೇವಲ ನೈಸರ್ಗಿಕವಾಗಿ ಅಲ್ಲ, ಸಾಂಸ್ಕೃತಿಕವಾಗಿ ಆಮೇಲೆ ಸಾಂಗೀತಿಕವಾಗಿ ಬಹಳ ಒಳ್ಳೆ ಹೆಸರನ್ನು ಪಡೆದಂಥದ್ದು. ಮುಖ್ಯವಾಗಿ ನಾನು ಹುಟ್ಟಿದವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಇಡೀ ಭಾರತದಲ್ಲೇ ಗುರುತಿಸಿಕೊಂಡಂಥ ಒಂದು ಹಳ್ಳಿ. ಅಲ್ಲಿನ ಅಣ್ಣು ಗುರುಜಿಯವರಿಂದಾಗಿ ಆ ಇಡೀ ಊರಿಗೆ ಭಾಳ ದೊಡ್ಡ ಹೆಸರು ಬಂತು. ಅವರೆಲ್ಲ ಪ್ರಾತಃಸ್ಮರಣೀಯರು, ಅವ್ರನ್ನ ನೆನೆಸ್ಕೊಳ್ಬೇಕು ನಾವು.
0: ಸರ್, ತಂದೆ ತಾಯಿ ಪರಿಚಯ? ಸರ್,
1: ತಂದೆ, ನಮ್ಮ ತಂದೆಯವರು ಬಾಳಕೃಷ್ಣ ನೀಲಕಂಠ ಜೋಶಿ. ಅವರು ಜಲಸಂಪನ್ಮೂಲ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು. ನಮ್ಮ ತಾಯಿ ಭಾರತಿಬಾಯಿ, ಇಲ್ಲೇ ಬೆಳಗಾವಿ ಹತ್ರ ಇರುವಂಥ ಮಾಸ್ತು ಮರಡಿ ಗ್ರಾಮದವರು. ಸೊ 63 ನಾನು ಹುಟ್ಟಿದ್ದು, 1963. ಬಾಲ್ಯ ಪಾಚಾಪುರದಲ್ಲೇ. ಅಲ್ಲಿ ನಮ್ಮ ಸೋದರತ್ತೆ ಸುಭದ್ರಾ ನಾರಾಯಣ ಜೋಶಿ ಅಂತ, ಅವರು ಅಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿದ್ದರು, ಆಮೇಲೆ ಮುಖ್ಯ ಶಿಕ್ಷಕಿ ಕೂಡ ಆದರು. ಅವರ ಗರಡಿಯೊಳಗೆ ಬೆಳೆದಂಥವ್ರು ನಾನು. ನಮ್ಮ ತಂದೆ ತಾಯಿಗಳಿಗಿಂತ ಅವ್ರ ಕಡೆಗೆ ನಾನು ಹೆಚ್ಚು ಬೆಳೆದದ್ದು. ಹೀಗಾಗಿ ನನಗೊಂಥರದ ಮನೆಯೊಳಗೇನೆ ಶಿಕ್ಷಣದ ಬಗ್ಗೆ, ಆಮೇಲೆ ಸಾಹಿತ್ಯದ ಬಗ್ಗೆ, ಸಂಗೀತದ ಬಗ್ಗೆ ಪ್ರೀತಿ ಹುಟ್ಕೊಳ್ತು. ಇವತ್ತು ನಾನೇನಾದರೂ ಸ್ವಲ್ಪ ಎರಡು ಅಕ್ಷರ ಸಾಧಿಸೀನಿ ಅಥವಾ ಎರಡು ಅಕ್ಷರ ಬರೀಬಲ್ಲೆ ಅಂತಂದರೆ ಅದು ನಮ್ಮ ಸೋದರತ್ತೆಯ ಪುಣ್ಯ. ಆಮೇಲೆ ನಮ್ಮ ತಾಯಿ ಒಳ್ಳೆ ಹಾಡುಗಾರ್ತಿಯಾಗಿರಲಿ, ದಿನಾಲು ದೇವರ ಭಜನೆ ಇವೆಲ್ಲ ಹಾಡ್ತಾಯಿದ್ರು. ಹೀಗಾಗಿ ಸಾಹಿತ್ಯ ಮತ್ತು ಸಂಗೀತದ ಒಂದು ಸಂಸ್ಕಾರ ಮನೆಯೊಳಗಿತ್ತು. ನಮ್ಮ ಹೇಳಿದ್ನಲ್ಲ ಸೋದರತ್ತೆಯವರು, ಆವಾಗನೇ ಜೀವನ ಶಿಕ್ಷಣ ಅನ್ನೋ ಪತ್ರಿಕೆಗೆ ನಿಯಮಿತವಾಗಿ ಬರೀತಕ್ಕಂಥ ಒಬ್ಬರು ಲೇಖಕಿಯಾಗಿದ್ದರು. ಇವೆರಡೂ ಸಂಸ್ಕಾರ ನನ್ನ ಮೇಲೆ ಆಗಿದ್ದರಿಂದ ನಾನು ಬರೀಲಿಕ್ಕೂ ಸಾಧ್ಯ ಆಯಿತು ಮತ್ತು ಸಂಗೀತದ ಬಗ್ಗೆ ಒಂದಿಷ್ಟು ಅಭ್ಯಾಸ ಮಾಡಲಿಕ್ಕೂ ಸಾಧ್ಯ ಆಯಿತು.
0: ಶಿಕ್ಷಣ ಎಲ್ಲ ಪಾಶಾಪುರದಲ್ಲಿ ಆಗಿದ್ದ ಸರ್?
1: ಹಾಂ, ಪ್ರಾಥಮಿಕ ಶಿಕ್ಷಣ ಪಾಶಾಪುರದಲ್ಲಿ, ಆಮೇಲೆ ಹೈಸ್ಕೂಲ್ ಶಿಕ್ಷಣ ರಾಮದುರ್ಗದಲ್ಲಿ. ಯಾಕಂದರೆ ನಮ್ಮ ತಂದೆಯವರಿಗೆ ಆವಾಗ ರಾಮದುರ್ಗಕ್ಕೆ ವರ್ಗ ಆಗಿತ್ತು, ಹೀಗಾಗಿ ನಾನು ರಾಮದುರ್ಗಕ್ಕೆ ಹೋದೆ ಹೈಸ್ಕೂಲ್ ಶಿಕ್ಷಣಕ್ಕೆ. ಆಮೇಲೆ ಕಾಲೇಜ್ ಶಿಕ್ಷಣ ಎಲ್ಲ ಬೆಳಗಾವಿ ಒಳಗೆ, ಆರ್ಪಿಡಿ ಕಾಲೇಜ್ ವಿದ್ಯಾರ್ಥಿ ನಾನು.
0: ಅಂದರೆ ಸಂಗೀತಕ್ಕೆ ಸಂಬಂಧಪಟ್ಟಂತೆ ಪ್ರೇರಣೆ ತಾಯಿ, ಆದರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಪ್ರೇರಣೆ ಸೋದರತ್ತೆ. ಮತ್ತೆ ಉಳಿದಂತೆ ಯಾರು ಪ್ರೇರಣೆ ನೀಡಿದರು ಸರ್ ನಿಮಗೆ?
1: ನನಗೆ ನಾನು 1 ತೆಗೆದುಕೊಂಡು MA ತನಕ ಎಷ್ಟು ಜನ ಗುರುಗಳಾಗಿದ್ದಾರೆ ಅವರೆಲ್ಲರಿಗೂ ನಾನು ಋಣಿಯಾಗಿರಬೇಕು. ಅವರು ಒಂಥರ ನನ್ನನ್ನು ರೂಪಿಸಿದರು ಅಂತ ಹೇಳ್ತೇನೆ ನಾನು. ಸಾಹಿತ್ಯಿಕವಾಗಿ ಮತ್ತು ಸಾಂಗೀತಿಕವಾಗಿ ನನಗೆ ಒಂಥರ ಜ್ಞಾನವನ್ನು ಕೊಟ್ಟಂಥವ್ರು, ನನ್ನನ್ನು ಒಬ್ಬ ಕಲಾಪ್ರೇಮಿಯನ್ನಾಗಿ ರೂಪಿಸಿದಂತಹ ಶ್ರೇಯಸ್ಸು ಅವ್ರಿಗೆ ಸಲ್ತದೆ. ಅದೇ ಹೇಳಿದೆ, ನಾನು ಏನಾದರೂ ಮಾಡಿದರೆ ಅವರೆಲ್ಲರೂ ಅದ ಪಾಲುದಾರರು, ಅದರೊಳಗೆ ಸಂಶಯನೇ ಇಲ್ಲ. ಅವರ ಆಶೀರ್ವಾದ, ಅವರ ಪ್ರೇರಣೆ, ಅವರ ಪ್ರೋತ್ಸಾಹ, ಅವರ ಅನುಗ್ರಹ ಇವೆಲ್ಲವೂ ನಾನು ಬರಲಿಕ್ಕೆ ಮತ್ತು ಸಂಗೀತದ ಬಗ್ಗೆ ಏನಾದರೂ ಸ್ವಲ್ಪ ಮಾತಾಡಲಿಕ್ಕೆ ಕಾರಣ ಆಗಿದೆ.
0: ಸಂಗೀತ ಏನಾದರೂ ಕಲಿತಿದ್ರಾ ಸರ್ ಬಾಲ್ಯದಲ್ಲಿ?
1: ಹೌದು, ನಾನು ಬಾಲ್ಯದಲ್ಲಿ ಅಂತ ಅಲ್ಲ, ಹೈಸ್ಕೂಲ್ಗಿದ್ದಾಗ ರಾಮದುರ್ಗದಲ್ಲಿದ್ದೆ. ಆವಾಗ ಅಲ್ಲಿ ಕೃಷ್ಣಾಜಿ ಫಡ್ನಿಸ್ ಅಂತಿದ್ರು, ಅವ್ರ ಕಡೆ ಸ್ವಲ್ಪ ದಿನ ಸಂಗೀತ ಕಲಿತೆ. ಒಂದು ಪ್ರಾಥಮಿಕವಾದಂಥ ಒಂದು 5-6 ರಾಗಗಳು. ಆಮೇಲೆ ಮನೆಯೊಳಗೆ ನಮ್ಮ ತಂದೆಯವರು ತೀರೋದ್ರು, ಕಷ್ಟದ ದಿನಗಳು, ಹೀಗಾಗಿ ಸಂಗೀತ ಕಲಿಯೋದು ನಿಲ್ತು. ಆಮೇಲೆ ನನಗೆ ಅಪಾಯಿಂಟ್ಮೆಂಟ್ ಆಗಿ ನಾನು ನವಿಲ್ ತೀರ್ಥಕ್ಕೆ ಬಂದಾಗ ಅಲ್ಲಿ ಸವದತ್ತೆಯಲ್ಲಿ ಲಲಿತಾ ಬೆಟಗೇರಿ ಅಂತಿದ್ರು, ಅವ್ರ ಕಡೆ ಒಂದು 2 ವರ್ಷ ಸಂಗೀತ ಕಲಿತೆ. ಆದರೂ ಅದೇನು ಕಲಿತೆ ಅಂತ ಹೇಳುವಷ್ಟು ಡೆಡಿಕೇಟೆಡ್ ಆಗಿರಲಿಲ್ಲ, ಯಾಕಂದರೆ ನಮಗೆ ನೌಕರಿ ಮತ್ತು ಮನೆ ಇವೆಲ್ಲ ಮುಗಿಸ್ಕೊಂಡು ಎಷ್ಟು ಟೈಮ್ ಸಿಗ್ತದೆ ಅಷ್ಟು ಟೈಮ್ ನೋಡೋಕೆ ಕಲಿಯಬೇಕು. ನನ್ನ ಸುದೈವ ಅಂತಂದರೆ ನಾನು ಮದುವೆ ಆಗಿದ್ದು ಒಬ್ಬ ಸಂಗೀತಗಾರ್ತಿಯನ್ನು, ನನ್ನ ಪತ್ನಿ ಶ್ರೀಮತಿ ಮಂಜುಳಾ ಜೋಶಿ ಬಹಳ ದೊಡ್ಡ ಸಂಗೀತ ವಿದ್ವಾಂಸರು, ವಿದ್ವತ್ ಪರೀಕ್ಷೆ ಪಾಸ್ ಆಗಿದ್ದಾರೆ, ಸಂಗೀತ ಸಂಗೀತದಲ್ಲಿ ಎಮ್ ಎ ಪಾಸ್ ಆಗಿದ್ದಾರೆ. ಹೀಗಾಗಿ ನನಗೇನು ಒಂದು ಸಂಗೀತದ ಪ್ರೀತಿ ಇತ್ತು, ಆ ಪ್ರೀತಿಯನ್ನು ಪೋಷಣೆ ಮಾಡ್ತಕ್ಕಂಥ ಒಂದು ವಾತಾವರಣ ಮನೆಯೊಳಗೆ ನನಗೆ ಸಿಕ್ತು. ಹಾಗಾಗಿ ನನ್ನ ಯಶಸ್ಸಿನಲ್ಲಿ ಅವರೆಲ್ಲರೂ ಪಾಲುದಾರರಾಗ್ತಾರೆ.
0: ನಾವೇನಾದರೂ ಬಯಸಿದ್ದು, ನಾವೇನಾದರೂ ಕಲಿಬೇಕು ಅಂದಿದ್ದು, ಅದಕ್ಕೆ ವಯಸ್ಸು ಅನ್ನುವುದು ಅಡ್ಡಿ ಬರೋದಿಲ್ಲ ಅನ್ನೋದಕ್ಕೆ ನೀವೇ ಕಾರಣ ಸರ್. ಯಾವ ವಯಸ್ಸಿನಲ್ಲಾದರೂ ಬೇಕಾದ್ರೂ ಕಲಿಬಹುದು ನಾವೇನಾದ್ರು ಅಂದ್ಕೊಂಡಿದ್ದಿದ್ರೆ.
1: ಖಂಡಿತವಾಗಿ ನಿಮ್ಗೆ ಆಫ್ಟರ್ ಮೈ ರಿಟೈರ್ಮೆಂಟ್ ನಾನು ಕಂಪ್ಯೂಟರ್ ಕೂಡ ಕಲಿಯಲಿಕ್ಕೆ ಶುರು ಮಾಡಿದ್ದೀನಿ. ಈಗ ವಿದ್ಯೆಗೆ ಕೊನೆ ಅನ್ನೋದಿಲ್ಲ,
0: ಅದು
1: ಸಾಗರದಷ್ಟು ಆಳ, ಆಕಾಶದಷ್ಟು ವಿಸ್ತಾರ. ಹೀಗಾಗಿ ನೀವು ಯಾವುದೇ ಎತ್ತರೊಳಗೂ ಕಲಿಬಹುದು.
0: ಆಸಕ್ತಿ ಇದ್ದು ಒಂದಿದ್ರೆ
1: ಆಸಕ್ತಿ ಇರಬೇಕು ಮುಖ್ಯ ಅಂದ್ರೆ.
0: ಖಂಡಿತ ಸರ್. ಸರ್, ಈಗ ಸಂಗೀತಕ್ಕೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ ಬರೆಯುವ ಕೆಲವೇ ಲೇಖಕರಲ್ಲಿ ಶಿರೀಶ್ ಜೋಶಿ ಅವರು ಒಬ್ಬರು ಅನ್ನೋ ಒಂದು ಮಾತಿದೆ. ಸರ್, ಬರವಣಿಗೆ ಅಂತ ಬಂದಾಗ ಸಂಗೀತಕ್ಕೆ ಸಂಬಂಧಪಟ್ಟಂತೆ ಬರೀಬೇಕು ಅನ್ನುವಂತಹ ಒಲವು ಯಾಕಾಗಿ ಬಂದಿದ್ದು ಅಂತ ಸರ್?
1: ಹಾಂ, ಇದು ಸಂಗೀತದಲ್ಲಿ ಮುಖ್ಯವಾಗಿ ಎರಡು ಭಾಗಗಳು. ಒಂದು ಸಂಗೀತವನ್ನು ಹಾಡುವಂಥದ್ದು, ಅದು ಪ್ರಾಕ್ಟಿಕಲ್ ಪೋರ್ಷನ್ ಅಂತ ಹೇಳ್ತೀವಿ. ಅದು ಸಾಧನೆಯಿಂದ ಬರ್ತಕ್ಕಂಥದ್ದು. ಗುರುಗಳ ಗರಡಿ ಇಲ್ಲಿ ಪಳಗಬೇಕು, ಅವ್ರ ಕಡೆಯಿಂದ ತಾಲೀಮು ತಗೋಬೇಕು, ಮನೆಯೊಳಗೆ ನಾವು ರಿಯಾಜ್ ಮಾಡಬೇಕು, ಇವೆಲ್ಲ ಮಾಡುವಂಥದ್ದರಿಂದ ಒಲಿಯುವಂಥ ಒಂದು ಕಲೆ ಅದು. ಅದರದ್ದು ಇನ್ನೊಂದು ಭಾಗ ಸಂಗೀತದಲ್ಲಿ ಥಿಯರಿ ಅಂತ ಇರ್ತದೆ. ಹಾಂ, ಆದರೆ ಅದು ಪಠ್ಯ ವಿಭಾಗ. ನಾನು ಹೆಚ್ಚು ಆಸಕ್ತಿ ತೊಗೊಂಡದ್ದು ಈ ಪಠ್ಯ ವಿಭಾಗದ, ಯಾಕಂದರೆ ನನಗೆ ಪ್ರಾಕ್ಟಿಕಲ್ ಮಾಡಲಿಕ್ಕೆ, ಪ್ರಾಕ್ಟಿಕಲ್ ಕಡೆಗೆ ಹೋಗ್ಲಿಕ್ಕೆ ನನಗೆ ಸಾಧ್ಯ ಇದ್ದಿದ್ದಿಲ್ಲ. ಯಾಕಂದರೆ ನನ್ನದೇ ಆದಂಥ ಸಂಸಾರ, ನೌಕರಿ ಇತ್ಯಾದಿಗಳಿಂದಾಗಿ ಸಮಯದ ಕೊರತೆ ಇರೋದ್ರಿಂದ. ಆದರೆ ಬಿಡುವಿನ ವೇಳೆಯಲ್ಲಿ ಓದಲಿಕ್ಕೇನು ತೊಂದರೆ ಇರಲಿಲ್ಲ, ಹೀಗಾಗಿ ನಾನು ಓದ್ತಾ ಇದ್ದೆ. ಆಮೇಲೆ ನನಗೆ ಅನ್ನಿಸ್ತು, ಈ ಸಂಗೀತದಲ್ಲಿ ಈ ಹಾಡುಗಾರಿಕೆ ಅಥವಾ ವಾದನ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಅದಕ್ಕೆ ಸಂಬಂಧಪಟ್ಟಂಥ ಸಾಹಿತ್ಯಕ್ಕೂ ಒಂದು ಪ್ರಾಮುಖ್ಯತೆ ಇದೆ. ಕನ್ನಡದಲ್ಲಿ ಏನಾಗಿದೆ ಅಂತಂದರೆ ಈ ಭಾಗದಲ್ಲಿ ಕೆಲಸ ಮಾಡುವಂಥವ್ರು ಭಾಳ ಕಡಿಮೆ, ಇವತ್ತಿಗೂ ಕಡಿಮೆನೆ. ಬೆರಳೆಣಿಕೆ ಅಷ್ಟು ಜನ ಸಂಗೀತದ ಬಗ್ಗೆ ಬರೆಯುವಂಥವ್ರು. ಈ ಕ್ಷೇತ್ರವನ್ನು ನಾನು ಆಯ್ದುಕೊಂಡ್ರೆ ಒಂದು ಸ್ವಲ್ಪ ಏನೋ ಆ ಮೂಲಕ ನಾನು ನಮ್ಮ ನಾಡಿಗೆ ಒಂದು ಸೇವೆಯನ್ನು ಸಲ್ಲಿಸಬಹುದು ಅನ್ನುವಂಥದ್ದು.
0: ಅಂದ್ರೆ ಸಂಗೀತ ಈಗ ನಾ ಕಲಿಬೇಕು ಅನ್ನೋರಿಗೆ ಏನಾದ್ರೂ ಸ್ವಲ್ಪ ಪಠ್ಯವನ್ನ ಪೂರೈಸಿದಾಗುತ್ತೆ ಅಂತ.
1: ಸಂಗೀತ ಕಲಿಬೇಕು ಅನ್ನೋರಿಗೆಲ್ಲ ಸಂಗೀತನ ತಿಳ್ಕೊಬೇಕು ಅನ್ನೋರಿಗೆ, ಸಂಗೀತವನ್ನು ಕಲಿಯೋದು ಬೇರೆ ತಿಳ್ಕೊಳ್ಳೋದು ಬೇರೆ. ಕಲಿಯುವುದನ್ನು ಹೇಳುವಷ್ಟು ನಾನು ಪ್ರಬುದ್ಧನಲ್ಲ, ಆದ್ರೆ ಸಂಗೀತವನ್ನು ತಿಳ್ಕೊಬೇಕು ಅನ್ನೋರಿಗೆ ನನ್ನ ಪುಸ್ತಕಗಳು ಖಂಡಿತವಾಗಿ ಉಪಯೋಗ ಆಗ್ತವೆ.
0: ಸರ್, ಈಗ ಸಂಗೀತಗಾರರ ಬದುಕಿನ ಸಂಗತಿಗಳನ್ನ ಹೇಳುತ್ತಾ ಹೇಳುತ್ತಾ ಕೆಲವಷ್ಟು ರಾಗಗಳನ್ನು ಅದರಲ್ಲಿ ಹೇಳ್ತಾ ಹೋಗ್ತೀರಾ. ಭಾರತ ರತ್ನ ಭೀಮಣ್ಣ ಅನ್ನುವಂತ ಪುಸ್ತಕವನ್ನ ಬರೀತೀರಾ, ಕುಮಾರ ಗಂಧರ್ವ ಜೀವನ ಚರಿತ್ರೆಯನ್ನ ಬರೀತೀರಾ. ಬಹಳಷ್ಟು ಜನಕ್ಕೆ, ನನಗೂ ಕೂಡ ಗೊತ್ತಿರಲಿಲ್ಲ, ತಮ್ಮ ಒಂದು ಪುಸ್ತಕವನ್ನ ಕುಮಾರ ಗಂಧರ್ವ ಪುಸ್ತಕ ಓದಿದ್ಮೇಲೆ ಗೊತ್ತಾಯ್ತು ಕುಮಾರ ಗಂಧರ್ವ ಅವರು ಬೆಳಗಾವಿಯವರು, ಸುಳೆಬಾವಿಯವರು ಅಂತ. ಅದ್ರ ಬಗ್ಗೆ ಹೇಳಿ ಸರ್.
1: ಕುಮಾರ ಗಂಧರ್ವರು ನಮ್ಮ ಇಡೀ ದೇಶದ ಹೆಮ್ಮೆ. ಆ ಸಂಗೀತದ ಒಂದು ಮೂರ್ತ ಸ್ವರೂಪ ಅಂತಂದ್ರೆ ಖಂಡಿತವಾಗಿ ತಪ್ಪಾಗ್ಲಿಕ್ಕಿಲ್ಲ. ಅಂಥ ಒಬ್ಬ ಮೇರು ಗಾಯಕ ನಮ್ಮ ಬೆಳಗಾವಿ ಜಿಲ್ಲೆಯವರು, ಮತ್ತು ಅದು ಪಕ್ಕದ ಸುಳಿಭಾವಿ ಗ್ರಾಮದಲ್ಲಿ ಹುಟ್ಟಿದಂಥವ್ರು ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತದೆ. ನಾವು ಕನ್ನಡಿಗರು ಅವ್ರ ಬಗ್ಗೆ ಹೆಮ್ಮೆ ಪಡಬೇಕು. ಅವರು ಬಾಲ್ಯದಿಂದಲೇ ತಮ್ಮ 6ನೇ ವಯಸ್ಸಿನಿಂದನೇ ಸಂಗೀತ ಕಾರ್ಯಕ್ರಮವನ್ನು ನೀಡಲಿಕ್ಕೆ ಪ್ರಾರಂಭ ಮಾಡಿದಂಥವ್ರು. ಅದ್ಭುತವಾಗಿರ್ತಕ್ಕಂಥ ಅಲಂಕರಣ ಶಕ್ತಿ ಕುಮಾರ ಗಂಧರ್ವರಲ್ಲಿ. ಹೀಗಾಗಿ ಅವರು ಬಹಳ, ಅವರ 10ನೇ ವಯಸ್ಸಿನೊಳಗೆ ಮುಂಬೈದಲ್ಲಿ ಒಂದು ಕಾರ್ಯಕ್ರಮ ಕೊಡ್ತಾರೆ ಜಿನ್ನಾ ಹಾಲ್ನೊಳಗೆ. ಆ ಜಿನ್ನಾ ಹಾಲಿನ ಕಾರ್ಯಕ್ರಮವನ್ನು ಒಂದು ಇಂಗ್ಲಿಷ್ ಪತ್ರಿಕೆ ವಿಮರ್ಶೆ ಮಾಡ್ತಾ ಬರ್ತದೆ, ಕುಮಾರ್ ಗಂಧರ್ವ ಈಸ್ ಎ ಜೀನಿಯಸ್ ಅನ್ನುವಂಥ ಶಬ್ದವನ್ನು ಉಪಯೋಗ ಮಾಡ್ತಾರೆ. ಅಂದರೆ 10ನೇ ವಯಸ್ಸಿಗೆ ಆ ಒಂದು ಮಟ್ಟವನ್ನು ಮುಟ್ಟಿದಂಥ ಕುಮಾರ್ ಗಂಧರ್ವರು ಎಂಥ ಪ್ರತಿಭಾವಂತರು. ತಮ್ಮ ಕೇವಲ ತಮ್ಮ ಪ್ರತಿಭೆಯಿಂದಲೇ ಅವರು ಸಾಕಷ್ಟು ಸಾಧಿಸಿದರು. ಜೀವನದಲ್ಲಿ ಬಂದಿರತಕ್ಕಂಥ ಹಲವಾರು ಸವಾಲುಗಳನ್ನು ದಿಟ್ಟತನದಿಂದ ಎದುರಿಸಿ, ಯಾವ ಕಾಲಕ್ಕೂ ತಮ್ಮ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳದೆ ಅದನ್ನು ಬಂದಿರುವಂಥ ಕಷ್ಟಗಳನ್ನು ಎದುರಿಸಿ ಅವುಗಳನ್ನು ಜಯಿಸಿ ಮುಂದೆ ಬಂದಂಥವರು ಕುಮಾರ ಗಂಧರ್ವರು. ಸಂಗೀತ ಲೋಕದಲ್ಲಿ ತಮ್ಮದೇ ಆದಂಥ ಒಂದು ಸ್ಥಾನವನ್ನು, ತಮ್ಮದೇ ಆದಂಥ ಒಂದು ಹಿರಿಮೆ ಗರಿಮೆಗಳನ್ನು ಸ್ಥಾಪಿಸಿಕೊಂಡಂಥವರು ಕುಮಾರ ಗಂಧರ್ವರು. ಸೊ ಅವ್ರ ಬಗ್ಗೆ ನಾವು ಖಂಡಿತವಾಗಿಯೂ ಕನ್ನಡಿಗರು ಹೆಮ್ಮೆ ಪಡಲೇಬೇಕು.
0: ಸರ್, ಭಾರತ ರತ್ನ ಭೀಮಣ್ಣನವರು ಬಗ್ಗೆ ಬರೀತೀರಾ, ಹಾಗೆಯೇ ಗುಜರಿ ತೋಡಿ ಅನ್ನುವ ಒಂದು ಪುಸ್ತಕವನ್ನು ಕೂಡ ಬರೀತೀರಾ. ಅದರಲ್ಲಿ ಸಾಕಷ್ಟು ಈಗ ಸಂಗೀತಗಾರರು ಯಾವ ರೀತಿ ತಮ್ಮ ಕಷ್ಟದ ಜೀವನದ ನಡುವೆಯೂ ತಮ್ಮ ಸಂಗೀತ ಅಭ್ಯಾಸವನ್ನ ನಿರಂತರವಾಗಿ ಹೇಗೆ ನಡೆಸಿಕೊಂಡು ಬಂದರು ಅನ್ನೋದ್ರ ಬಗ್ಗೆ ಮನೋಜ್ಞವಾಗಿ ಬರಿತಾ ಹೋಗ್ತೀರಾ, ಹೇಳಿ ಸರ್ ಅದ್ರ ಬಗ್ಗೆ.
1: ಭಾರತರತ್ನ ಭೀಮಣ್ಣ ನನ್ನನ್ನು ಬಾಲ್ಯದಿಂದಲೂ ಕಾಡಿದಂತಹ ಒಬ್ಬ ಗಾಯಕ. ಅವರ ಗಾಯನದಲ್ಲಿರ್ತಕ್ಕಂಥ ಒಂದು ಪ್ರಗಲ್ಭತೆ ಏನಿದೆ ಅದು ಬೇರೆ ಗಾಯಕರಲ್ಲಿ ನಮಗೆ ಕಾಣಲಿಕ್ಕೆ ಸಿಗೋದಿಲ್ಲ. ಅವರು ಬಳಸುವಂತಹ ಸ್ವರಗಳಾಗಲಿ ಅಥವಾ ಅವರು ಸಂಗೀತದ ಒಂದು ರಾಗವನ್ನು ಅಲಂಕರಣ ಮಾಡತಕ್ಕಂಥ ಒಂದು ಸಂಗತಿಗಳಾಗಲಿ, ಅವು ಬೇರೆ ಗಾಯಕರಲ್ಲಿ ಬಹಳ ವಿರಳವಾಗಿ ಕಂಡು ಬರ್ತವೆ. ಅವ್ರಿಗೆ ನೀವು ಸಂಗೀತದ ಒಂದು ರಾಗವನ್ನು ಎಷ್ಟು ಛಂದಗೊಳಿಸ್ಲಿಕ್ಕೆ ಸಾಧ್ಯತೆಯೋ ಅಷ್ಟು ಛಂದಗೊಳಿಸಿ ಹಾಡ್ತಕ್ಕಂಥ ಒಂದು ಶಕ್ತಿ ಪಂಡಿತ್ ಭೀಮಸೇನ್ ಜೋಶಿ ಅವರಿಗಿತ್ತು. ಅವರು ಮುಖ್ಯವಾಗಿ ಒಂದು ಶಾಸ್ತ್ರೀಯ ಸಂಗೀತ ಕೂಡ ಒಂದು ಜನಪ್ರಿಯ ಗಾಯನ ಆಗಬಲ್ಲದು ಅನ್ನುವಂಥದ್ದನ್ನು ಸಾಧಿಸಿ ತೋರಿಸಿದಂಥವರು, ಜಗತ್ತಿಗೆ ತಿಳಿಸ್ಕೊಟ್ಟಂಥವರು ಪಂಡಿತ್ ಭೀಮಸೇನ್ ಜೋಶಿಯವರು. ನಿಮಗೊಂದು ಉದಾಹರಣೆ ಹೇಳ್ತೇನೆ. ನ್ಯೂಯಾರ್ಕ್ನಲ್ಲಿ ಅವರು ಕಾರ್ಯಕ್ರಮ ಇದೆ ಅಂತೇಳಿ ಪೋಸ್ಟರ್ ಅಂಟಿಸಿ ಪ್ರಚಾರ ಮಾಡಿದಂತಹ ಒಂದೇ ಒಂದು ಎಕ್ಸಾಂಪಲ್ ಅದು ಭೀಮಸೇನ್ ಜೋಶಿಯವರ ಕಾರ್ಯಕ್ರಮ. ಅಷ್ಟೊಂದು ಎತ್ತರಕ್ಕೆ ಏರಿದಂಥವರು ಮತ್ತು ಶಾಸ್ತ್ರೀಯ ಸಂಗೀತವನ್ನು ಮನೆ ಮನೆಗೆ ಕೇಳುಗರಿಗೆಲ್ಲ ತಲುಪಿಸಿದಂತಹ ಒಂದು ಕೀರ್ತಿ ಯಾರ್ದಾದ್ರೂ ಇದ್ದರೆ ಅದು ಪಂಡಿತ್ ಭೀಮಸೇನ್ ಜೋಶಿ ಅವರಿಗೆ ಸಲ್ತದೆ. ಸೊ ಇವೆಲ್ಲ ಸಂಗತಿಗಳು ಅವರ ಜೀವನ ಚರಿತ್ರೆಯನ್ನು ಓದಿದಾಗ, ಅಭ್ಯಾಸ ಮಾಡಿದಾಗ, ಅವರ ಹಾಡುಗಳನ್ನು ಕೇಳಿದಾಗ ನಮಗೆಲ್ಲ ಅಭಿಮಾನ ಅನ್ನಿಸ್ತಿತ್ತು. ಸೊ ನಾನು ಒಬ್ಬ ಸಂಗೀತದ ಕ್ಷೇತ್ರದ ಲೇಖಕನಾಗಿ ಅವ್ರ ಬಗ್ಗೆ ಬರಿಬಹುದು ಅಂತ ಅನ್ನಿಸಿ ಭಾರತ ರತ್ನ ಭೀಮಣ್ಣ ಅನ್ನೋದನ್ನು ಅವರ ಶತಮಾನೋತ್ಸವ ನಡೆದಾಗ ಆ ವರ್ಷ ಆ ಪುಸ್ತಕವನ್ನು ಬರೆದೆ. ನಮ್ಮ ಗೆಳೆಯ ಯಾಜಿಯವರು ಪಬ್ಲಿಷ್ ಮಾಡಿದ್ರು ಅದನ್ನ.
0: ಸರಿಗ ತಮ್ಮ ಸಂಗೀತದ ಒಂದು ಪ್ರೀತಿಯ ಜೊತೆ ಜೊತೆಗೆ ರಂಗಭೂಮಿಯ ಪ್ರೀತಿನೂ ತಮಗೆ ಸಾಕಷ್ಟು ಇದೆ. ತಾವು ಸಾಕಷ್ಟು ನಾಟಕಗಳನ್ನ ಬರೀತೀರಾ, ಹಾಗೆ ನಿರ್ದೇಶನ ಕೂಡ ಮಾಡ್ತೀರಾ. ಸರ್, ಇದುವರೆಗೂ ಎಷ್ಟು ನಾಟಕಗಳನ್ನ ಬರೆದಿದ್ದೀರಾ?
1: ಗುಜರಿ ತೋಡಿ ಇದು ಒಂದು ಕಾದಂಬರಿ. ಬಹುಶಃ ನಮ್ಮ ಭಾರತೀಯ ಸಂಗೀತದ ಸಾಹಿತ್ಯದಲ್ಲಿ ಒಂದು ರಾಗವನ್ನು ಇಟ್ಟುಕೊಂಡು ಕಾದಂಬರಿ ಬರೆದದ್ದು ಅದು ಒಂದೇ ಒಂದು ಎಕ್ಸಾಂಪಲ್ ಅಂತ ನಾನು ಅನ್ಕೊಳ್ತೀನಿ. ಯಾಕಂದರೆ ಬಹಳ ಜನ ಸಂಗೀತಗಾರರನ್ನು ಇಟ್ಟುಕೊಂಡು ಕಾದಂಬರಿಗಳನ್ನು ಬರೆದಿದ್ದಾರೆ. ಅದು ಸಾಕಷ್ಟು ಎಕ್ಸಾಂಪಲ್ಸ್ ಇದಾವೆ. ನಮ್ಮ ಮಾಸ್ತಿಯವರ ಸುಬ್ಬಣ್ಣ ಇರ್ಬೋದು, ಆಮೇಲೆ ಅನಕರು ಅವರ ಹಂಸಗೀತೆ ಇರ್ಬೋದು, ಆಮೇಲೆ ಸಂಧ್ಯಾರಾಗ ಇರ್ಬೋದು, ತರಾಸು ಅವರ ಹಂಸಗೀತೆ ಇರ್ಬೋದು, ಹೀಗೆ ಅನೇಕ ಕಾದಂಬರಿಗಳು ನಮಗೆ ಸಿಗುತ್ತವೆ. ಆಮೇಲೆ ಇತ್ತೀಚೆಗೆ ಎಸ್ ಎಲ್ ಭೈರಪ್ಪ ಅವರು ಮಂದ್ರ ಬರೆದ್ರು, ಅದು ಕೂಡ ಒಬ್ಬ ಸಂಗೀತಗಾರನನ್ನು ಇಟ್ಕೊಂಡು. ಆದರೆ ಒಂದು ರಾಗ ಅದು ಹುಟ್ಟಿದ ಬಗ್ಗೆ, ಅದು ಬೆಳೆದಿರ್ತಕ್ಕಂಥ ಬಗ್ಗೆ, ಅದು ಮಾಡಿರ್ತಕ್ಕಂಥ ಪರಿಣಾಮಗಳು, ಅದರಿಂದ ಒಬ್ಬ ಅದನ್ನು ಹುಟ್ಟು ಹಾಕಿದಂಥ ಗಾಯಕನ ಜೀವನದಲ್ಲಿ ನಡೆಯುವಂಥ ತಲ್ಲಣಗಳು, ಇವೆಲ್ಲವನ್ನು ನನಗೆ ಆ ಕಾದಂಬರಿಯ ಮೂಲಕ ಚಿತ್ರಿಸಲಿಕ್ಕೆ ಸಾಧ್ಯ ಆಯಿತು. ಅದು ಬಹಳ ವಿಸ್ತಾರವಾಗಿರ್ತಕ್ಕಂಥ ಅಧ್ಯಯನವನ್ನು ಅಪೇಕ್ಷೆ ಮಾಡಿತ್ತು. ಹಾಗಾಗಿ ಸುಮಾರು 2.5-3 ವರ್ಷಗಳ ಕಾಲ ಅದರ ಬಗ್ಗೆ, ಗುಜರಿ ತೋಡಿ ರಾಗದ ಬಗ್ಗೆ ಅಭ್ಯಾಸ ಮಾಡಿ ಆ ಕಾದಂಬರಿಯನ್ನು ಬರೆದಿದ್ದೆ.
0: ಸರ್, ಈಗ ನಿಮ್ಮ ಸಂಗೀತದ ಪ್ರೀತಿಯ ಜೊತೆ ಜೊತೆಗೆ ರಂಗಭೂಮಿಯ ಪ್ರೀತಿನೂ ತಮಗೆ ಸಾಕಷ್ಟಿದೆ. ಹಾಗಾಗಿ ತಾವು ನಾಟಕಗಳನ್ನು ಕೂಡ ಬರೀತೀರಾ, ಹಾಗೇನೆ ಸಾಕಷ್ಟು ನಾಟಕಗಳಿಗೆ ನಿರ್ದೇಶನಗಳನ್ನು ಕೂಡ ಮಾಡ್ತೀರಾ. ಎಷ್ಟು ನಾಟಕಗಳನ್ನು ಬರೆದಿದ್ದೀರಾ ಸರ್ ಇದುವರೆಗೂ?
1: ನಾನು ಸುಮಾರು 15-ಕ್ಕೂ ಹೆಚ್ಚು ನಾಟಕಗಳನ್ನು ಬರೆದೇನೆ. ನನಗೆ ಇರುವಂತಹ ಭಾಗ್ಯ ಏನಂತಂದ್ರೆ, ನಾನು ಬರೆದಿರತಕ್ಕಂಥ ಎಲ್ಲ ನಾಟಕಗಳು ಸ್ಟೇಜ್ ಆಗಿದೆ, ರಂಗ ಪ್ರಯೋಗ ಆಗಿದೆ, ಅವು ಅಭಿನಯಿಸಲ್ಪಟ್ಟು ಬೇರೆ ಬೇರೆ ತಂಡದಿಂದ, ನಮ್ಮ ಬೆಳಗಾವಿಯ ರಂಗಸಂಪದ ತಂಡದಿಂದ, ಆಮೇಲೆ ಬೆಂಗಳೂರಿನ ಕಲಾಗಂಗೋತ್ರಿ ತಂಡದಿಂದ, ಆಮೇಲೆ ಧಾರವಾಡದ ಅಭಿನಯ ಭಾರತಿ ತಂಡದಿಂದ ನನ್ನ ನಾಟಕಗಳು ಅಭಿನಯಿಸಲ್ಪಟ್ಟಿವೆ. ಆ ಎಲ್ಲ ತಂಡಗಳಿಗೆ ನಾನು ಋಣಿಯಾಗಿದ್ದೇನೆ.
0: ಸರ್, ನಾಟಕಗಳನ್ನ ಬರೀತೀರಾ, ಹಾಗೇನೆ ನಿರ್ದೇಶನ ಕೂಡ ಮಾಡ್ತೀರಾ. ಅಭಿನಯ ಏನಾದರೂ ಇದೆಯಾ ಸರ್, ಅಭಿನಯಿಸಿದ್ದೇನಾದ್ರೂ?
1: ನಾನು ಸುಮಾರು 20-ಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯ ಮಾಡಿದ್ದೀನಿ. ಅಭಿನಯ ಮಾಡ್ತಾ ಮಾಡ್ತಾನೆ ನಾನು ನಿರ್ದೇಶನವನ್ನು ಕೂಡ ಕಲಿತೆ. ಒಬ್ಬ ನಿರ್ದೇಶಕ ಒಂದು ಪಾತ್ರವನ್ನು ಯಾಕೆ ಅಲ್ಲೇ ನಿಲ್ಲಿಸ್ತಾನೆ, ಅದಕ್ಕೆ ಚಲನೆ ವಲನೆಗಳನ್ನು ಯಾಕೆ ಕೊಡ್ತಾನೆ, ಅಲ್ಲಿ ನೆರಳು ಬೆಳಕಿನ ಸಂಯೋಜನೆ ಇದೇ ರೀತಿ ಯಾಕಿರ್ತದೆ, ಇದೇ ರೀತಿಯ ಸಂಗೀತವನ್ನು ಅವನು ಯಾಕೆ ಬಳಸ್ತಾನೆ ಅನ್ನುವಂಥ ಪ್ರಶ್ನೆಗಳು ನನ್ನನ್ನು ಕಾಡ್ತಾ ಇದ್ದವು. ನಾವು ಅಭಿನಯಿಸುವಂತಹ ನಾಟಕಗಳನ್ನು ಸ್ಟೇಜ್ ಮೇಲೆ ಮಾಡುವಾಗಲಿ ಅಥವಾ ಬೇರೆ ತಂಡಗಳು, ಉದಾಹರಣೆಗೆ ನೀನಾಸಂ, ರಂಗಾಯಣ ಈ ಥರದ ದೊಡ್ಡ ತಂಡಗಳು ಬಂದು ನಾಟಕವನ್ನು ಅಭಿನಯಿಸುವುದನ್ನು ನೋಡುವಾಗಲಿ ನಮಗೆ ನನಗೆ ವೈಯಕ್ತಿಕವಾಗಿ ಈ ಪ್ರಶ್ನೆಗಳೆಲ್ಲ ಕಾಡ್ತಾ ಇರ್ತವೆ. ಬಸಲಿಂಗಯ್ಯನವರು ಅಂಬೇಡ್ಕರ್ ಮತ್ತು ಗಾಂಧಿ ಅನ್ನುವಂಥ ಒಂದು ನಾಟಕದಲ್ಲಿ ಕಾಣ್ತದೆ. ವಿದೂಷಕ ಪಾತ್ರವನ್ನು ಬಳಸ್ತಾರೆ ಅವರು. 4 ಜನ ವಿದೂಷಕರು ಬೇರೆ ಬೇರೆ ಕಡೆಯಿಂದ, ಅವರೊಬ್ಬ ಹಗ್ಗದ ಮೇಲಿಂದ ಬರ್ತಾನೆ, ಇನ್ನೊಬ್ಬ ಸೈಡ್ ವಿಂಗ್ನಿಂದ ಬರ್ತಾನೆ, ಮತ್ತೊಬ್ಬ ಮತ್ತೊಂದು ಕಡೆ, ಈ ಥರದ ಎಲ್ಲ ಪ್ರಯೋಗಗಳು ಯಾಕೆ ಅನ್ನುವಂಥ ಪ್ರಶ್ನೆಗಳು ನನ್ನನ್ನು ಕಾಡ್ತವೆ. ಮತ್ತು ಎರಡನೇದಾಗಿ ರಂಗಭೂಮಿಗೆ ಇವೆಲ್ಲ ಈ ಥರದ ಸರ್ಕಸ್ಗಳು ಅವಶ್ಯಕವೇ ಅನ್ನುವಂಥ ಪ್ರಶ್ನೆನೂ ಅದರ ಜೊತೆಗೇನೆ ಹುಟ್ಕೊಳ್ತದೆ. ಹೀಗೆ ಚಿಂತನೆಗಳನ್ನು ಮಾಡಿದಾಗ ನಾನು ನಿರ್ದೇಶನ ಮಾಡುವಾಗ ಏನು ಮಾಡಬೇಕು ಅನ್ನುವಂಥದ್ದು ಒಂದು ಸ್ಪಷ್ಟ ಕಲ್ಪನೆ ನನಗಿರ್ತದೆ. ನಾಟಕಗಳು ವಾಸ್ತವಿಕತೆಗೆ ಹತ್ತಿರವಾಗಿರಬೇಕು ಅಂತ ನಂಬಿದವನು ನಾನು. ಹಾಗಾಗಿ ವಾಸ್ತವವಾಗಿ ಏನು ಇರಲಿಕ್ಕೆ ಸಾಧ್ಯತೋ ಅದನ್ನು ಮಾತ್ರ ನಾವು ರಂಗಭೂಮಿಯಲ್ಲಿ ತರಬೇಕು ಅನ್ನೋ ಕೂಡ ನನ್ನ ನಂಬಿಕೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾನು ನಾಟಕಗಳನ್ನು ನಿರ್ದೇಶನ ಮಾಡ್ತಾ ಇದ್ದೀನಿ.
0: ಅಂದ್ರೆ ಬದುಕೇ ಒಂದು ನಾಟಕ ರಂಗ, ಹಾಗಾಗಿ ನಾಟಕದಲ್ಲೂ ಸಹಜತೆ ಇರಬೇಕು ಅನ್ನೋದು ತಮ್ಮ ಒಂದು ಮೂಲ ಉದ್ದೇಶ.
1: ಈ ಜೀವನ ಅನ್ನತಕ್ಕಂಥದ್ದೇ ಒಂದು ನಾಟಕ ರಂಗ ಅಂತ ಹೇಳಿ ಅನೇಕ ಜನ ದಾರ್ಶನಿಕರು ಹೇಳ್ತಾರೆ ಅದನ್ನ.
0: ಸರ್, ಈಗ ನಾಟಕಗಳಲ್ಲೂ ಪಾತ್ರವನ್ನ ಮಾಡಿದ್ದೇನೆ ಅಂತ ಹೇಳಿದ್ರಿ, ಯಾವ್ದಾದ್ರೂ ನಿಮಗೆ ಇಷ್ಟವಾದ ಯಾವ್ದಾದ್ರು ಡೈಲಾಗ್ ಅನ್ನ ನಮ್ಮ ಜೊತೆಗೆ ಹಂಚ್ಕೋಬಹುದಾ?
1: ನಾನೇ ಬರೆದಂತಹ ಮಿಂಚು ಅನ್ನುವಂತಹ ಒಂದು ನಾಟಕದಲ್ಲಿ ವಿಲನ್ ಪಾತ್ರ ಮಾಡಿದ್ದೆ ನಾನು. ಭಂಡಾರಿ ಬಾಪು ಅಂತ ಹೇಳಿ ಒಬ್ಬ ದರೋಡೆಕೋರನ ಪಾತ್ರ ಅದು, ಅದನ್ನು ಮಾಡಿದ್ದೆ. ಹಾಗೆ ಅನೇಕ ನಾಟಕಗಳಿವೆ. ನಾನು ನಟ ಅಂಥೇಳಿ ನಾನು ರಂಗಭೂಮಿಯನ್ನು ಪ್ರವೇಶ ಮಾಡಿದ್ದು ಶಿವರಾಮ್ ಕಾರಂತರ ಗರ್ಭಗುಡಿ ನಾಟಕದಿಂದ. ಸೊ ಆಮೇಲೆ ಸುಮಾರು 20-ಕ್ಕೂ ಹೆಚ್ಚು ನಾಟಕಗಳು ಕಂಬಾರ ಅವ್ರ ನಾಟಕಗಳಲ್ಲಿ ಮಾಡಿದ್ದೀನಿ, ನಾನೇ ಬರೆದಂಥ ನಾಟಕಗಳಲ್ಲಿ ಅಭಿನಯ ಮಾಡಿದ್ದೀನಿ. ಆಮೇಲೆ ಬೇರೆ ಬೇರೆ ಕನ್ನಡದ ಲೇಖಕರು, ಡುಂಡಿರಾಜ್ ಅವರ ನಾಟಕ, ಹಾಸ್ಯ ನಾಟಕಗಳವರು, ಹೀಗೆ ಬೇರೆ ಬೇರೆ ಲೇಖಕರ ನಾಟಕಗಳಲ್ಲಿ ಅಭಿನಯ ಮಾಡುವಂಥ ಒಂದು ಭಾಗ್ಯ ನನಗೆ ಒದಗಿ ಬಂತು.
0: ಸರ್, ತಮ್ಮ 15ಕ್ಕೂ ಹೆಚ್ಚು ನಾಟಕಗಳು ರಂಗ ಪ್ರವೇಶವನ್ನು ಪಡೆದಿವೆ ಅಂತ ಹೇಳಿದ್ರಿ. ತಮಗೆ ಅತ್ಯಂತ ಸಂತೃಪ್ತಿಯನ್ನು ತಂದುಕೊಟ್ಟಂತಹ ನಾಟಕ ಯಾವುದು ಸರ್?
1: ಇನ್ನೂ ಇಲ್ಲ.
0: ಓ
1: ಸರ್, ಇನ್ನೂ ಇಲ್ಲ. ಯಾಕಂದರೆ ಲೇಖಕ ಆಗಿರ್ತಕ್ಕಂಥವನು ಇವತ್ತು ಈಗ 10 ವರ್ಷದ ಹಿಂದೆ ನಾನು ಬರೆದಂಥ ನಾಟಕವನ್ನು ನೋಡಿದಾಗ ಇನ್ನು ಇನ್ನೂ ಚೆನ್ನಾಗಿ ಬರೀಬಹುದಾಗಿತ್ತಲ್ಲ ಅಂತ ಅನ್ನಿಸ್ತದೆ. ಹಾಂ, ಹಂಗೆ ಆ ದೃಷ್ಟಿಯಿಂದ ನೋಡಿದಾಗ ಸ್ವಲ್ಪ ಏನೋ ತೃಪ್ತಿಕರ ಅಂತ ಅನಿಸುವಂಥದ್ದು. ಪೂರ್ತಿಯಾಗಿ ತೃಪ್ತಿ ಕೊಟ್ಟಿಲ್ಲ, ಇನ್ನೂ ಸಾಕಷ್ಟು ಬೆಳಿಬೇಕಂತ ಅನಿಸ್ತದೆ. ಆ ದೃಷ್ಟಿಯಿಂದ ಮಿಂಚು ನಾಟಕ ನನಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನವನ್ನು ಕೊಟ್ಟಂಥ ನಾಟಕ ಮಿಂಚು. ಇದು ಸಂಗೊಳ್ಳಿ ರಾಯಣ್ಣನ ಕಥೆಯನ್ನು ಇಟ್ಕೊಂಡು ಬರೆದಂಥ ನಾಟಕ.
2: ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ದೂರದರ್ಶನದಲ್ಲಿ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕೆಲಸ ಮಾಡ್ತಕ್ಕಂಥವನು. ಆದರೆ ಮೊಟ್ಟ ಮೊದಲನೇದಾಗಿ ಹೇಳ್ತಕ್ಕಂಥದ್ದು ಅಂದರೆ ಕನ್ನಡಿಗನು. ವೇಣುಧ್ವನಿ ಕೆ ಎಲ್ ಇಯವರ ಕನಸು. ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣುಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು. ಕೊಳಲು ಸಂಸ್ಕೃತಿಯ ಪ್ರತೀಕ. ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣುಧ್ವನಿ ಮಂಗಳ ಧ್ವನಿ. ಇದಕ್ಕೆ ದೂರದರ್ಶನದ ಪರವಾಗಿ ಮಹೇಶ್ ಜೋಶಿ ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯಗಳು. ನಮಸ್ಕಾರ.

0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಸಾಹಿತ್ಯ ಸಂಗೀತ ನಾಟಕ ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವಂತಹ ಶಿರೀಶ್ ಜೋಶಿ ಅವರು. ಸರ್, ಇವಾಗ ನಾವು ನಾಟಕಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ಯಾಕಾಗಿ ಸರ್ ನಾಟಕಗಳನ್ನ ನೋಡುವಂತಹ ಪ್ರವೃತ್ತಿ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ? ಅಂದ್ರೆ ಈಗ ಪ್ರೇಕ್ಷಕನಲ್ಲಿ ಅವನ ಮನೋಭಾವ ಅಥವಾ ಅವನ ಅಭಿರುಚಿ ಏನಾದರೂ ಅವನ ಅಭಿರುಚಿಯಲ್ಲಿ ಏನಾದರೂ ಬದಲಾವಣೆ ಆಗ್ತಾ ಇದೆಯಾ ಅಥವಾ ನಾಟಕಗಳಲ್ಲಿ ಏನಾದರೂ ಬದಲಾವಣೆಗಳಾಗ್ತಾ ಇದೆಯಾ ಅಂತ?
1: ಮನುಷ್ಯನಿಗೆ ಮನರಂಜನೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂತಹ ಸಂಗತಿ ಅನಿಸ್ಕೊಳ್ತದೆ ಜೀವನದಲ್ಲಿ, ಇಲ್ಲಾಂದ್ರೆ ಜೀವನ ನೀರಸ ಆಗಿಬಿಡುತ್ತೆ. ಜೀವನದಲ್ಲಿ ಮನರಂಜನೆ ಇರಲಿಲ್ಲ ಅಂತಂದರೆ ಅದು ಒಂಥರ ಬರಡು, ನೀರಸ, ರಸಹೀನ ಅಂತ ಅನಿಸ್ಲಿಕ್ಕೆ ಶುರು ಆಗ್ತದೆ. ಹಾಗಾಗಿ ಅವನು ಮನರಂಜನೆಗಾಗಿ ಬೇರೆ ಬೇರೆ ಸಂಗತಿಗಳನ್ನು ಅವಲಂಬಿಸ್ತಾನೆ. ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ನಾಟಕ ಇರ್ಬೋದು, ಚಿತ್ರಕಲೆ ಇರ್ಬೋದು, ಏನೋ ಒಂದು ಒಂದು ಆ ನಾಟಕವನ್ನು ಬರೆದವನಿಗಾಗಲಿ ಅಥವಾ ಚಿತ್ರವನ್ನು ಬಿಡಿಸಿದವನಿಗಾಗಲಿ ಚಿತ್ರವನ್ನು ನೋಡುವವನಿಗಾಗಲಿ ಎಲ್ಲ ಒಂದು ಕಡೆ ಮನರಂಜನೆ ಅಂದರೆ ಸಮಾಧಾನ ಅಂತಕ್ಕಂಥದ್ದು ಸಿಗುತ್ತದೆ. ಸೊ ಇದು ಮನುಷ್ಯನ ಮೂಲಭೂತ ಪ್ರವೃತ್ತಿ, ತನಗೆ ತೃಪ್ತಿ ಆಗಬೇಕು, ಸಮಾಧಾನ ಆಗಬೇಕು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ನಾವು ನೋಡುವಾಗ ನಾಟಕ ಒಂದು ಕಾಲಕ್ಕೆ ಬಹಳ ಪ್ರಧಾನವಾಗಿರತಕ್ಕಂಥ ಮನರಂಜನೆಯ ಆಕರವಾಗಿತ್ತು. ಮನುಷ್ಯನಿಗೆ ನಾಟಕದ ಮೂಲಕ ಮನರಂಜನೆ ಸಿಗ್ತಾ ಇತ್ತು. ಇದು ಬಹಳ ಹಳೆ ಕಾಲದಿಂದ, ಕಾಳಿದಾಸನ ಕಾಲದಿಂದಲೂ ನಾವು ಇದನ್ನು ನೋಡ್ಕೊಂಡು ಬರ್ತಾ ಇದ್ದೀವಿ. ಸೊ ಏನಾಯಿತು, ಆಧುನಿಕ ಜೀವನಕ್ಕೆ ನಾವೆಲ್ಲ ಕಾಲಿಟ್ಟಾಗ ಮನುಷ್ಯನಿಗೆ ಮನರಂಜನೆಯನ್ನು ಒದಗಿಸ್ತಕ್ಕಂಥ ಸಾಧನಗಳು ಹಲವಾರದು. ಒಂದು ನಾಟಕ, ಆಮೇಲೆ ಸಂಗೀತ. ಅದು ಸ್ವಲ್ಪ ಆದಮೇಲೆ ಆಕಾಶವಾಣಿ ಬಂತು. ಜನ ಎಲ್ಲ ಈ ನಾಟಕಗಳನ್ನು ಬಿಟ್ಟು ಆಕಾಶವಾಣಿ ಅತ್ತ ತೆರಳಿಕ್ಕೆ ಶುರು ಮಾಡಿದರು. ಸೊ ಅದಾದಮೇಲೆ ಸಿನಿಮಾ ಬಂತು, ಜನ ಸಿನಿಮಾದ ಕಡೆ ಒಲವನ್ನು ತೋರಿಸ್ಲಿಕ್ಕೆ ಶುರು ಮಾಡಿದರು. ಇವತ್ತು ಸೋಷಿಯಲ್ ಮೀಡಿಯಾ ಬಂದಿದೆ, ಜನ ಅದರೊಳಗೆ ಬಹಳ ಹೆಚ್ಚು ಮನರಂಜನೆಯನ್ನು ರಮಿಸೋದನ್ನು ನಾವು ನೋಡ್ತೀವಿ. ಹೀಗಾಗಿ ಈ ನಾಟಕಗಳಿಂದ ಜನ ವಿಮುಖರಾಗೋದು ಸಹಜವಾಗಿರತಕ್ಕಂಥ ಒಂದು ಸಾಮಾಜಿಕ ಪ್ರಕ್ರಿಯೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆದರೆ ಅದೇ ಕಾಲಕ್ಕೆ ಅವು ಇನ್ನೂ ಉಳ್ಕೊಂಡಿದ್ದಾವೆ ಅನ್ನುವಂಥದ್ದು ಕೂಡ ಬಹಳ ಮಹತ್ವವಾಗಿರತಕ್ಕಂಥ ಸಂಗತಿ. ಎಲ್ಲರೂ ನಾಟಕವನ್ನು ಬಿಟ್ಟು ಸೋಷಿಯಲ್ ಮೀಡಿಯಾಗಳ ಕಡೆಗೆ, ಮೊಬೈಲ್ ಕಡೆಗೆ, ಮತ್ತೊಂದ್ರ ಕಡೆಗೆ ಹೋಗಿದ್ರೆ ನಾಟಕಗಳಿಗೆ ಇವತ್ತಿಗೂ ನಮ್ಮ ಸಮಾಜದಲ್ಲಿ ಸ್ಥಾನವೇ ಇರ್ತಿರಲಿಲ್ಲ. ಆದರೆ ಅಂಥ ಪರಿಸ್ಥಿತಿ ಇಲ್ಲ. ಕರ್ನಾಟಕದಾದ್ಯಂತ ನಿಮಗೆ ನೂರಾರು ನಾಟಕಗಳನ್ನು ಆಡತಕ್ಕಂಥ ತಂಡಗಳು ಇದಾವೆ. ಕರ್ನಾಟಕದ ಎಲ್ಲ ಭಾಗದಲ್ಲೂ ಇದಾವೆ, ಒಂದು ಭಾಗ ಅಲ್ಲ, ಮೈಸೂರು ಬೆಂಗಳೂರು ಮಾತ್ರ ಅಲ್ಲ, ಗುಲ್ಬರ್ಗಾದಲ್ಲಿದ್ದಾವೆ, ಬೆಳಗಾವಿಯಲ್ಲಿದ್ದಾವೆ, ಧಾರವಾಡದಲ್ಲಿದ್ದಾವೆ, ಮಧ್ಯ ಕರ್ನಾಟಕದಲ್ಲಿದ್ದಾವೆ. ಹೀಗಾಗಿ ನಾಟಕವನ್ನು ಜನ ಬಿಟ್ಟುಕೊಟ್ಟಾರೆ ಅಂತ ನಾನೇನು ಅಂದ್ಕೊಳ್ಳೋದಿಲ್ಲ. ಇವತ್ತಿಗೂ ಹೊಸ ಹೊಸ ನಾಟಕಗಳು ಬರ್ತವೆ, ಹೊಸ ಹೊಸ ಕಲಾವಿದರು ಬರ್ತಾ ಇದ್ದಾರೆ, ಹೊಸ ಹೊಸ ನಿರ್ದೇಶಕರು ಹುಟ್ಕೊಳ್ತಾ ಇದ್ದಾರೆ, ಅನೇಕ ಲೇಖಕರು ನಾಟಕಗಳನ್ನು ಬರಿತಾ ಇದ್ದಾರೆ. ಹೀಗಾಗಿ ನಾಟಕ ಅಂತಕ್ಕಂಥದ್ದು ಜನರಿಂದ, ನಾಟಕದಿಂದ ಜನರು ವಿಮುಖರಾಗಿದ್ದಾರೆ ಅನ್ನುವಂಥದ್ದು ನಾನು ಒಪ್ಕೊಳ್ಳೋದಿಲ್ಲ. ಬಹಳಷ್ಟು ಜನ ನಾಟಕದ ಕಡೆಗೆ ಬರ್ತಾ ಇರಲಿಕ್ಕಿಲ್ಲ, ಆದರೆ ಆಸಕ್ತರಾಗಿರ್ತಕ್ಕಂಥ ಕೆಲವೇ ಕೆಲವು ಜನ ಇವತ್ತಿಗೂ ನಾಟಕವನ್ನು ಪ್ರೀತಿಸ್ತಾರೆ, ನಾಟಕದ ಬಗ್ಗೆ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳ್ತೀನಿ.
0: ಅಂದರೆ ನಾಟಕದ ಬಗ್ಗೆ ಒಲವು ಕಡಿಮೆ ಆಗೋದಕ್ಕೆ ಪ್ರೇಕ್ಷಕನಲ್ಲಿರುವಂತಹ ಅಭಿರುಚಿಯೇ ಮುಖ್ಯ ಕಾರಣವಾಗುತ್ತೆ.
1: ಖಂಡಿತವಾಗಿ, ಯಾಕೆ ನಾವು ನಾಟಕ ಮಾಡೋದು ಯಾರ ಸಲುವಾಗಿ? ಪ್ರೇಕ್ಷಕರ ಸಲುವಾಗಿ. ಪ್ರೇಕ್ಷಕರು ನೋಡಲಿ ಅಂತಲೇ ನಾವು ನಾಟಕ ಮಾಡೋದಿಲ್ಲ. ಆದರೆ ಅವರಿಗೆ ಏನಿರ್ತದೆ, ಆದ್ಯತೆಗಳಂತೆ, ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದಂಥ ಆದ್ಯತೆಗಳು ಇರ್ತವೆ. ಸೊ ಆದ್ಯತೆ ಮೇರೆಗೆ ಅವ ಯಾರಿಗೆ ನಾಟಕ ಮೇಲೆ ಆದ್ಯತೆ ಇದೆ ಅವರು ನಾಟಕಕ್ಕೆ ಬರ್ತಾರೆ, ಯಾರು ಸಿನಿಮಾಕ್ಕೆ ಆದ್ಯತೆ ಕೊಡ್ತಾರೋ ಅವ್ರು ಸಿನಿಮಾಕ್ಕೆ ಹೋಗ್ತಾರೆ. ಯಾರು ಏನೂ ಬೇಡ ನಮ್ಮ ಜೀವನದಲ್ಲಿ, ನಾವು ಮೊಬೈಲ್ ನೋಡ್ಕೊಂಡಿದ್ರೆ ಸಾಕು, ಸುಖವಾಗಿರ್ತೇವೆ ಅನ್ನೋ ಅವರು ಮೊಬೈಲ್ ನೋಡ್ಕೊಂಡು ಜೀವನ ಕಳೀತಾರೆ.
2: ನನ್ನ ಸದ್ಯದ ರಂಗ ಚಟುವಟಿಕೆಗಳ ಬಗ್ಗೆ ಹೇಳಬೇಕಾದ್ರೆ, ನಾವೀಗ ರಂಗ ಸೃಷ್ಟಿ ಅನ್ನುವಂಥ ಒಂದು ತಂಡವನ್ನು ಮಾಡಿಕೊಂಡು ಅದರ ಮೂಲಕ ಬೆಳಗಾವಿಯಲ್ಲಿ ರಂಗ ಚಟುವಟಿಕೆಗಳನ್ನು ಜೀವಂತವಾಗಿಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈ ವರ್ಷಕ್ಕೆ ನಾವು ಹೇಮರೆಡ್ಡಿ ಮಲ್ಲಮ್ಮ ಅನ್ನುವಂಥ ಒಂದು ನಾಟಕವನ್ನು ತೆಗೆದುಕೊಳ್ತಾ ಇದ್ದೇವೆ. ಡಾಕ್ಟರ್ ರಾಮಕೃಷ್ಣ ಮರಾಠಿಯವರು ಬರೆದಿರುವಂಥ ಒಂದು ನಾಟಕ ನಮ್ಮ ರಂಗ ಸೃಷ್ಟಿಯ ಮುಂದಿನ ಒಂದು ಯೋಜನೆಯಾಗಿದೆ. ಹೀಗೆ ಬೆಳಗಾವಿಯಲ್ಲಿ ರಂಗ ಚಟುವಟಿಕೆಯನ್ನು ನಿರಂತರವಾಗಿ ಇಡಬೇಕು ಅನ್ನುವಂಥ ಉದ್ದೇಶದಿಂದ ನಾವೆಲ್ಲ ಗೆಳೆಯರು ರಂಗ ಸೃಷ್ಟಿ ತಂಡದ ಮುಖಾಂತರ ಕೆಲಸವನ್ನು ಮಾಡ್ತಾ ಇದ್ದೀವಿ.
0: ಸರ್, ಇನ್ನೊಂದು ಮಾತು, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ರೂಪುಗೊಳ್ಳಬೇಕು ಅಂದರೆ ಅವನು ಇಟ್ಕೊಂಡಿರುವಂತಹ ಹವ್ಯಾಸದಿಂದ ಗೊತ್ತಾಗುತ್ತೆ ಅವನ ವ್ಯಕ್ತಿತ್ವ ಏನು ಅನ್ನುವಂಥದ್ದು ಅಂತ ಹೇಳ್ತಾರೆ. ಶಿವರಾಮ್ ಕಾರಂತರವರು ತಮ್ಮ ಒಂದು ಭಾಷಣದಲ್ಲಿ ಹೇಳ್ತಾರೆ ಸರ್. ಹಾಗಾಗಿ ತಮ್ಮ ಪ್ರಕಾರ ಮನುಷ್ಯನಿಗೆ ಈ ಪ್ರವೃತ್ತಿ ಅನ್ನುವಂಥದ್ದು ಎಷ್ಟು ಮುಖ್ಯ ಆಗುತ್ತೆ ಸರ್?
1: ಬಹಳ ಸುಂದರವಾದಂಥ ಪ್ರಶ್ನೆ. ನಮ್ಮ ಸಂಗೀತದಲ್ಲಿ ಒಂದು ಮಾತು ಬರ್ತದೆ, ಯಾರಿಗೆ ಸಂಗೀತದ ಮೇಲೆ ಪ್ರೀತಿ ಇಲ್ಲವೋ ಅವನು ಬಾಲವಿಲ್ಲದ ಪಶು ಇದ್ದಂತೆ ಅಂತ ಹೇಳಿ. ಪಶುವಿಗೆ ಸೌಂದರ್ಯ ತರೋದೇ ಬಾಲ, ಅದ್ರ ಮುಖ, ಅದ್ರ ಕೋಡು, ಅದ್ರ ಇದು, ಬೇರೆ ಅಂಗಸೌಷ್ಠವುಗಳು ಎಷ್ಟೇ ಚೆನ್ನಾಗಿದ್ರೂ ಕೂಡ ಅದು ಬಾಲ ಇಲ್ಲ ಅಂತಂದರೆ ಅದು ನೋಡಲಿಕ್ಕೆ ಅಷ್ಟು ಸುಂದರವಾಗಿ ಕಾಣೋದಿಲ್ಲ. ಹಾಗಾಗಿ ಜೀವನ ಅನ್ನತಕ್ಕಂಥ ಪಶುವಿಗೆ ಆ ಬಾಲದಂತೆ ಇರತಕ್ಕಂಥದ್ದು ಈ ಕಲೆಗಳು. ಅದು ಸಂಗೀತ ಕಲೆ ಇರ್ಬೋದು, ನಾಟಕ ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಚಿತ್ರಕಲೆ ಇರ್ಬೋದು, ಇವು ಪಶು ಪೃಚ್ಛ ವಿಹೀನ ಅಂತ ನಾವೇನು ಹೇಳ್ತೀವಿ ಆ ಥರದ ಜೀವನ ಆಗ್ತದೆ. ಮತ್ತು ಜೀವನದಲ್ಲಿ ನಾವು ಇವುಗಳನ್ನು ಪ್ರೀತಿಸ್ತಾ ಹೋದರೆ, ಸಂಗೀತವನ್ನು ಪ್ರೀತಿಸ್ತಾ ಹೋದರೆ, ಸಾಹಿತ್ಯವನ್ನು ಪ್ರೀತಿಸ್ತಾ ಹೋದರೆ ನಮ್ಮ ಜೀವನ ಬರಡಾಗ್ತದೆ ಅನ್ನುವಂಥ ಮಾತನ್ನು ನಾವು ನೆನ್ಪಿಟ್ಕೋದು. ಇವತ್ತು ನಮ್ಮ ಸಾಮಾಜಿಕ ಬದುಕಿನಲ್ಲಿ ನಾವು ಒಂಥರ ಡಿಪ್ರೆಷನ್ ಅಂತ ಏನು ಹೇಳ್ತೇವೆ, ಖಿನ್ನತೆ ಅಂತಕ್ಕಂಥದ್ದು ಹೆಚ್ಚಾಗಲಿಕ್ಕೆ ಇದೇ ಕಾರಣ. ನಾವು ಕಲೆಯಿಂದ ವಿಮುಖರಾಗ್ತಾ ಇದ್ದೀವಿ. ಕೇವಲ ಈ ಇಲೆಕ್ಟ್ರಾನಿಕ್ ಅಥವಾ ಇಲೆಕ್ಟ್ರಿಕಲ್ ಮೀಡಿಯಾದ ಸಾಧನಗಳನ್ನು ಅವಲಂಬಿಸ್ತಾ ಇದ್ದೀವಿ. ಹೀಗಾಗಿ ಜೀವನ ಬರಡಾಗ್ತದೆ. ನೀವು ಯಾವುದು ಜೀವಂತ ವಸ್ತು ಇದೆ ಅದರ ಜೊತೆಗೆ ಸಹವಾಸ ಮಾಡಿದಾಗ ನಮ್ಮಲ್ಲೂ ಜೀವಂತಿಕೆ ಬರ್ತದೆ. ನಾವು ನಿರ್ಜೀವ ವಸ್ತುಗಳೊಡನೆ ಬದುಕಲಿಕ್ಕೆ ಪ್ರಾರಂಭ ಮಾಡಿದಾಗ ನಮ್ಮ ಜೀವನ ಕೂಡ ನಿರ್ಜೀವ ಆಗ್ತದೆ. ಇದು ಸಹಜವಾಗಿರತಕ್ಕಂಥ ಒಂದು ಜೈವಿಕ ಪ್ರಕ್ರಿಯೆ, ಇದು ಜೀವನದಲ್ಲಿ ನಡೆಯುವಂಥ ಪ್ರಕ್ರಿಯೆ. ಹಾಗಾಗಿ ನಾವು ಜೀವಂತವಾಗಿರಬೇಕಾದ್ರೆ ಜೀವಂತವಾಗಿರುವ ಕಲೆಗಳ ಜೊತೆಗೆ ನಾವು ಸಹವಾಸ ಮಾಡೋದು, ಅವು ನಮಗೆ ಆನಂದವನ್ನು ಕೊಡ್ತಾವೆ, ಸಂತೋಷವನ್ನು ಉಂಟು ಮಾಡ್ತಾವೆ. ಎಂಥ ದುಃಖದಲ್ಲಿದ್ದರೂ ಕೂಡ, ಎಂಥ ಒತ್ತಡದಲ್ಲಿದ್ದರೂ ಒತ್ತಡವನ್ನು ನಿವಾರಣೆ ಮಾಡಲಿಕ್ಕೆ ಸಹಾಯ ಆಗ್ತವೆ. ಇದು ನನ್ನ ಅನುಭವ ಕೂಡ ಹೌದು. ನನಗೆ ಭಾಳ ಒತ್ತಡ ಬಂದಾಗ, ನಾನು ಸರ್ಕಾರಿ ನೌಕರಿ ಒಳಗಿದ್ದಾಗ ಭಾಳ ಒತ್ತಡ ಬಂದಾಗ ನಾನು ಸಿದ್ದೇಶ್ವರ ಅಪ್ಪಾಜಿ ಅವರ ಭಾಷಣ ಕೇಳಿಬಿಡ್ತಿದ್ದೆ. ಒಂದು ಅವ್ರದ್ದು ಉಪದೇಶ ಕೇಳಿಬಿಟ್ಟು ಅಂದರೆ ನಾನು ಫ್ರೆಶ್ ಆಗ್ತಿದ್ದೆ. ಇಲ್ಲ ಭೀಮಸೇನ್ ಜೋಶಿ ಅವರ ಹಾಡು ಕೇಳ್ತಿದ್ದೆ, ಇಲ್ಲ ಕುಮಾರ್ ಗಂಧರ್ವರ ಹಾಡು ಕೇಳ್ತಿದ್ದೆ, ಅಥವಾ ನಾಟಕದ ಯಾವುದೋ ಒಂದು ಸುಂದರವಾದಂಥ ಭಾಗವನ್ನು ನೆನಪಿಸಿಕೊಳ್ತಾ ಇದ್ದೆ. ಅವೆಲ್ಲ ನಮಗೆ ಚೈತನ್ಯವನ್ನು ಕೊಟ್ಟು ಆಗಿರತಕ್ಕಂಥ ಒತ್ತಡವನ್ನು ದುಃಖವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಯಿತು. ಇದು ನನ್ನ ಅನುಭವ ಕೂಡ ಹೌದು. ಹಾಗಾಗಿ ನಾವು ಮನುಷ್ಯನಾಗಿರ್ತಕ್ಕಂಥವನು ಕಲೆಯೊಂದಿಗೆ ನಿರಂತರವಾಗಿರ್ತಕ್ಕಂಥ ಸಂಪರ್ಕವನ್ನು ಇಟ್ಕೊಂಡ್ರೆ ಅವನು ತಾನು ಬದುಕಬೇಕಾಗಿದ್ದಕ್ಕಿಂತ ಹೆಚ್ಚು ಸಂತೋಷದಿಂದ ಬದುಕಬಲ್ಲ ಅಂತ ನಾ ಮಾತನ್ನು ಹೇಳ್ತೇನೆ.
0: ಅಂದರೆ ವೃತ್ತಿ ಜೀವನವು ಹೊಟ್ಟೆಯನ್ನು ತುಂಬಿಸಿದ್ರೆ ಪ್ರವೃತ್ತಿ ಅನ್ನುವಂಥದ್ದು ಮಾನಸಿಕ ಬೆಳವಣಿಗೆಯನ್ನು ಮಾಡುತ್ತೆ ಅಂತ ಹೇಳ್ತೀರಾ?
1: ಖಂಡಿತವಾಗಿ
0: ಸರ್. ಈಗ ಹಾಡು ಅಂದರೆ ಇದು ನನ್ನ ಜೀವನಕ್ಕೆ ಒಂದು ತಪ್ಪ, ಇದು ನನ್ನ ಹಾಡು ಅನಿಸುವಂತ ಹಾಡು ಯಾವ್ದಾದ್ರೂ ಇದೆಯಾ ಸರ್?
1: ಖಂಡಿತವಾಗಿದೆ. ನಾನು ಹೇಳಿದನಲ್ಲ ನಿಮ್ಗೆ, ನಾನು ಪಾಶ್ಚಾತ್ಯದಲ್ಲಿ ಇದ್ದಾಗಿಂದನೂ ಕೂಡ ರಾಘವೇಂದ್ರ ಸ್ವಾಮಿಗಳ ಮೇಲೆ ಒಂದು ಅಪಾರವಾಗಿರ್ತಕ್ಕಂಥ ಒಂದು ನಂಬಿಕೆ ನನಗೆ. ಅದು ಭಕ್ತಿ ಅಂತ ಹೇಳುವಷ್ಟು ದೊಡ್ಡವನಾನಲ್ಲ, ಆದರೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಒಂದು ಪ್ರೀತಿ, ಒಂದು ನಂಬಿಕೆ ನನಗಿತ್ತು. ಸುಮಾರು 48 ವರ್ಷಗಳ ಕಾಲ ನಾವು ಅಲ್ಲಿ ಆರಾಧನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ಕಾರಣ ಏನು ಅಂತಂದರೆ, ನನ್ನ ಜೀವನದ ಒಂದು ಭಾಗನೇ ಆ ಗುರುಗಳಾಗಿರೋದ್ರಿಂದ ಅವರ ಮೇಲೇ ಪಂಡಿತ್ ಭೀಮಸೇನ್ ಜೋಶಿ ಅವರು ಹಾಡಿದಂಥ ತುಂಗಾತಿ ರದಿ ನಿಂತ ಸುಯತಿ ವರನ್ಯಾರೆ ಪೇಳಮಯ ಅನ್ನುವಂಥ ಹಾಡು ನನಗೆ ಬಹಳ ಪ್ರೀತಿಯನ್ನು ಕೊಡ್ತಕ್ಕಂಥದ್ದು, ಮತ್ತು ನನಗೆ ಅದು ಬೇಕು ಅಂತ ಅನಿಸುವಂಥ ಹಾಡು. ಇದು ರಾಯರ ಮೇಲೆ ಬರೆದಿರ್ತಕ್ಕಂಥ ಆ ಹಾಡು ನನ್ನ ಭಕ್ತಿಭಾವಕ್ಕೆ ಪೂರಕವಾಗಿಯೇ ಬರೆದಿದ್ದಾರೆ ಅನ್ನುವಂಥ ಅನಿಸುವಂಥ ಒಂದು ಹಾಡದು. ನನ್ನ ಒಂದು ಸಂಗೀತದ ಕಾದಂಬರಿ ಯಶೋಗಾಥೆ, ಮೊಟ್ಟ ಮೊದಲನೇ ಸಂಗೀತದ ಕಾದಂಬರಿ ನಂದು, ಅಲ್ಲಿ ಈ ಹಾಡಿನ ಒಂದು ಸಾಲನ್ನು ಬಳಸಿನೇ ರಾಘವೇಂದ್ರ ಸ್ವಾಮಿಗಳಿಗೆ ಆ ಪುಸ್ತಕವನ್ನು ನಾನು ಅರ್ಪಣೆ ಮಾಡಿದ್ದೀನಿ. ಹಾಗಾಗಿ ಆ ಹಾಡು ನನಗೆ ಬಹಳ ಅಪ್ಯಾಯ.

ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ, 90.4 FM ಕೇಳಲಿ ಕನಸು. ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ಇಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂಥ ವೀಣಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM

0: ಸರಿಗ ನಮ್ಗೆ ನಾವು ಬಯಸದೇ ಇದ್ದಂತಹ ಪುರಸ್ಕಾರಗಳು ಬಂದಾಗ ಒಂದು ಸಂತೃಪ್ತಿ ಸಿಗುತ್ತೆ, ಹಾಗೇನೆ ಮುಂದಿನ ಕೆಲಸ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕಂತಾಗುತ್ತೆ. ಹಾಗಾಗಿ ನಿಮ್ಗೆ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು ಬಂದಿವೆ, ಅವುಗಳ ಬಗ್ಗೆ ಮಾತಾಡೋದಾದ್ರೆ ಸರ್.
1: ಪ್ರಶಸ್ತಿ ಬರ್ತಾ ಇರ್ತಾವ, ಏನು ಪ್ರಶಸ್ತಿಗಾಗಿ ಬರೆಯುವಂಥ ಖಂಡಿತವಾಗಿ ನಾನಂತೂ ಅಲ್ಲ. ನನಗೆ ನನ್ನ ಬರವಣಿಗೆ ಆಗಲಿ, ನನ್ನ ಸಂಗೀತ ಆಗಲಿ, ನನ್ನ ನಾಟಕಗಳಾಗಲಿ ನನಗೆ ಆತ್ಮತೃಪ್ತಿಯನ್ನು ಕೊಡ್ತವೆ. ನನಗೋಸ್ಕರ ನಾನು ಮಾಡಿಕೊಂಡಂಥ ಕೆಲಸಗಳು ಅವುಗಳನ್ನು ಗಮನಿಸಿ ಇದರಿಂದ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯದಾಗ್ತದಪ್ಪ ಅಥವಾ ಇವು ಸಮಾಜಕ್ಕೆ ಉಪಯೋಗಕಾರಿ ಆಗಿವೆ ಅಂತ ತಿಳ್ಕೊಂಡು ಗುರುತಿಸಿ ನನಗೇನು ಪ್ರಶಸ್ತಿ ಕೊಟ್ಟಾರಲ್ಲ ಅವ್ರು ಖಂಡಿತವಾಗಿಯೂ ನನಗಿಂತ ದೊಡ್ಡವ್ರು, ಅದರೊಳಗೇನು ದುಸರ ಮಾತೇ ಇಲ್ಲ. ಸೊ ಅದು ಪ್ರಶಸ್ತಿಗಳು ಬಂದಾಗ ನನಗೆ ಖುಷಿ ಆಗ್ತದೆ, ಅದನ್ನು ಎಂಜಾಯ್ ಮಾಡ್ತೇನೆ ನಾನು. ಆಮೇಲೆ ಅದರ ಜೊತೆಗೆ ಸ್ವಲ್ಪ ಮನುಷ್ಯನೊಳಗೆ ಭಯನೂ ಆಗ್ತದೆ ನನಗೆ, ಇನ್ನಷ್ಟು ಜವಾಬ್ದಾರಿ ಹೆಚ್ಚಾತಲ್ಪ, ನಾನು ಈಗ ಬರೆದಿದ್ದಕ್ಕಿಂತ ಇನ್ನೂ ಒಳ್ಳೆಯದನ್ನು ಬರೀಬೇಕು, ಈಗ ನಾನು ಅಭಿನಯ ಮಾಡಿದ್ದಕ್ಕಿಂತ ನಿರ್ದೇಶನ ಮಾಡಿದ್ದಕ್ಕಿಂತ ಇನ್ನೂ ಹೆಚ್ಚಿನ ಕೆಲಸವನ್ನು ನಾನು ಮಾಡುವಂಥ ಒಂದು ಜವಾಬ್ದಾರಿಯನ್ನು ಈ ಪ್ರಶಸ್ತಿಗಳನ್ನು ಕೊಡುವುದರ ಮೂಲಕ ಸಮಾಜ ನನ್ನ ಮೇಲೆ ಹೇರ್ತಾ ಇದೆ ಅಥವಾ ಇನ್ಡೈರೆಕ್ಟ್ಲಿ ನನಗೆ ವಾರ್ನಿಂಗ್ ಮಾಡ್ತಾ ಇದೆ ಅಂತ ನನಗೆ ಅನಿಸ್ತದೆ ಪ್ರತಿಯೊಂದು ಸಲ ಪ್ರಶಸ್ತಿ ಬಂದಾಗಲೂ ಕೂಡ.
0: ಸರಿ, ಈಗ ನಮ್ಮ ಕಲೆ ಸಂಸ್ಕೃತಿ ಉಳಿಬೇಕು ಬೆಳೀಬೇಕು ಅಂದರೆ ನಮ್ಮ ಯುವ ಜನತೆಯ ಪಾತ್ರ ಬಹಳಷ್ಟು ಮುಖ್ಯವಾಗುತ್ತೆ. ಹಾಗಾಗಿ ನಮ್ಮ ಯುವಕರಿಗೆ ನಮ್ಮ ಈ ಒಂದು ಕೇಳಿ ವೇಣು ಧ್ವನಿಯ ಕಾರ್ಯಕ್ರಮದ ಮೂಲಕ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್?
1: ಮಾರ್ಗದರ್ಶನ ಮಾಡುವಷ್ಟಂತೂ ದೊಡ್ಡವ ನಾನಲ್ಲ, ಆದರೆ ಒಂದು ನಾನು ಹೇಳಿದ್ನಲ್ಲ, ಇವತ್ತಿನ ಯುವಕರು ನಾಳಿನ ದೇಶವನ್ನು ಕಟ್ಟುವಂಥ ನಾಗರಿಕರು, ಅವರು ನಮ್ಮ ದೇಶದ ಭವಿಷ್ಯನೇ ಇಂದಿನ ಯುವಕರ ಮೇಲೆ ನಿಂತಿದೆ. ಯಾವ ದೇಶದಲ್ಲಿ ಸಂಸ್ಕೃತಿ ಇರೋದಿಲ್ಲ, ಯಾವ ದೇಶದಲ್ಲಿ ಕಲೆ ಇರೋದಿಲ್ಲ ಅದೊಂದು ಬರಡು ದೇಶ, ಮರಳು ಭೂಮಿ ಇದ್ದಂಗೆ. ಹಾಗಾಗಿ ನಮ್ಮ ಯುವಕರು ಈ ಆಧುನಿಕ ಸಲಕರಣೆಗಳ ಮೋಹವನ್ನು ಸ್ವಲ್ಪ ಬದಿಗಿಟ್ಟು ಅವರು ಓದುವುದನ್ನು ರೂಢಿಸ್ಕೊಳ್ಬೇಕು, ಸಂಗೀತ ಕೇಳುವುದನ್ನು ರೂಢಿಸ್ಕೊಳ್ಬೇಕು, ನಾಟಕಗಳನ್ನು ನೋಡುವುದನ್ನು ರೂಢಿಸ್ಕೊಳ್ಬೇಕು. ಅಂದರೆ ಅವರ ಜೀವನನೂ ಸುಂದರವಾಗಿರ್ತದೆ, ನಮ್ಮ ದೇಶವೂ ಸುಂದರವಾಗಿರ್ತದೆ, ನಮ್ಮ ಭವಿಷ್ಯವೂ ಸುಂದರವಾಗಿರ್ತದೆ ಅನ್ನೋಂಥ ಮಾತನ್ನು ನಾನು.
0: ಸರ್, ಕಾರ್ಯಕ್ರಮಕ್ಕೆ ಬಂದು ತಮ್ಮ ಜೀವನದ ಜೊತೆ ಜೊತೆಗೇನೆ ಅನುಭವದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ, ಹಾಗೇನೆ ತಮ್ಮ ಒಂದು ಸಂಗೀತದ ಪ್ರೀತಿ ರಂಗ ಸೇವೆ ನಿರಂತರವಾಗಿರಲಿ ಅಂತ ಈ ಒಂದು ಕನ್ನಡ ಸಾಹಿತ್ಯ ಸಾರಸ್ವತ್ವ ಲೋಕಕ್ಕೆ ಅಂತ ಹೇಳ್ತಾ ಅಭಿನಂದನೆಗಳು ಸರ್, ಧನ್ಯವಾದಗಳು ಸರ್.
1: ಧನ್ಯವಾದಗಳು ಮೇಡಮ್ ತಮಗೆ, ಈ ವೇಣುಧ್ವನಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಕೇಳೋಗರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತೇನೆ. ನಮಸ್ಕಾರ.
0: ಸ್ನೇಹಿತರೆ, ನಮ್ಮ ಈ ಕಾರ್ಯಕ್ರಮದ ಮೂಲಕ ನಮ್ಮ ಅತಿಥಿಗಳ ಜೀವನ ಅವರ ಸಾಧನೆ ನಿಮಗೆ ಪ್ರೇರಣೆಯಾಗಲಿ ಸ್ಫೂರ್ತಿಯಾಗಲಿ ಅನ್ನೋದು ನಮ್ಮ ಉದ್ದೇಶ. ಖಂಡಿತ ನಮ್ಮ ಇಂದಿನ ಅತಿಥಿಗಳಾದ ಶಿರೀಶ್ ಜೋಶಿಯವರ ಸಾಧನೆ ನಿಮಗೆ ಖಂಡಿತ ಸ್ಫೂರ್ತಿಯಾಗುತ್ತೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇನ್ನೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೈಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.
2: केली विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केली विश्वनाथ कत्ती दंत महाविद्यालय, केली युनिव्हर्सिटी कॅम्पस, नेहरू नगर, बेळगावी. आमचा फोन नंबर 0831247036 आणि 9448998933.

ನಮಸ್ಕಾರ, ಇದು ವೇಣುಧ್ವನಿ 90.0 FM ಕೆ ಎಲ್ ಇ ಕನಸು ಬೆಳಕಾವ್ಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜು ನಾಥ್ ಪೈ. ಕಾರ್ಯಕ್ರಮವಿದು ಕೆ ಎಲ್ ಇ ಚಿತ್ರಮಾಲಾ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ಮೊದಲನೇ ಗೀತೆ ಕೋಲು ಮಂಡೆ, ಆಲ್ಬಮ್ ಕೋಲು ಮಂಡೆ. ಗಾಯಕರು ಚಂದನ್ ಶೆಟ್ಟಿ ಹಾಗೂ ಚೋರಾಸ್. ಹಾಡನ್ನ ಕೇಳಿ ಆನಂದಿಸಿ.

ಮಧುರವಾದ ಗೀತೆಗಳ ಕಾರ್ಯಕ್ರಮ ನಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಮುಂದಿನ ಗೀತೆ ಕಾಗದದ ದೋಣಿಯಲ್ಲಿ. ಚಿತ್ರ ಕಿರಿಕ್ ಪಾಟಿ, ಗಾಯಕರು ವಾಸುಗಿ ವೈಭವ್. ಹಾಡನ್ನ ಕೇಳಿ ಆನಂದಿಸಿ.

ಹೈದರಾಬಾದ್ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ಮುಂದಿನ ಗೀತೆ ಜೈ ಶ್ರೀರಾಮ್. ಚಿತ್ರ ರಾಬರ್ಟ್, ಗಾಯಕರು ಶಂಕರ್ ಮಹಾದೇವನ್ ಹಾಗೂ ಚೋರಸ್. ಹಾಡಿದ

ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮ ಇದು KLE ಚಿತ್ರಮಾಲಾ. ಮುಂದಿನ ಗೀತೆ ಐ ಆಮ್ ವಿಲನ್. ಚಿತ್ರ ದ ವಿಲನ್, ಗಾಯಕರು ಶಂಕರ್ ಮಹಾದೇವನ್ ಹಾಗೂ ಚೌರಸ್. ಹಾಡನ್ನ ಕೇಳಿ ಆನಂದಿಸಿ.

0: ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM, ಇದು KLE ಕನಸು. ನಮಸ್ಕಾರ.
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 2486 286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಮಹಿಳೆ, ಅವಳ ಕನಸು, ಅವಳ ನಲಿವು, ಅವಳ ಆಸೆಗಳಿಗೆ ಗರಿ ನೀಡುವ ವೇದಿಕೆ ಇದು, ಮಹಿಳಾ ವೇದಿಕೆ ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ MKCR ಗರ್ಲ್ಸ್ ಹೈಸ್ಕೂಲ್ ಬೈಲಹೊಂಗಲದ ಶಿಕ್ಷಕರು, ಜೊತೆಗೆ ಹವ್ಯಾಸಿ ಲೇಖಕರಾದಂತಹ ಶ್ರೀಮತಿ ಮಹಾದೇವಿ ಈರಪ್ಪ ಅಂಗಡಿಯವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಮೇಡಮ್, ಇವಾಗ ತಾವು ಶಿಕ್ಷಕರು, ತಮಗೆ ಶಿಕ್ಷಕರಾಗಬೇಕು ಅಂತ ಬಾಲ್ಯದಲ್ಲಿ ಏನಾದರೂ ಕನಸಿತ್ತಾ? ಯಾಕಂದ್ರೆ ಇವಾಗ ಯಾವುದೇ ಮಕ್ಕಳನ್ನ ಕೇಳಿ ಅವರಿಗೆ ಯಾರು ಪ್ರೇರಣೆ ಅಂದರೆ ಶಿಕ್ಷಕರೇ ಪ್ರೇರಣೆ ಆಗಿರ್ತಾರೆ. ಮುಂದೆ ನೀ ಏನಾಗ್ತೀಯ ಅಂತ ಸಣ್ಣ ಮಗು ಇದ್ದಾಗ ಕೇಳಿದರೆ ಅವ್ರು ಹೇಳ್ತಿರ್ತಾರೆ, ನಾ ಟೀಚರ್ ಆಗ್ತೀನಿ ಅಂತ ಹೇಳ್ತಿರ್ತಾರೆ. ತಮಗೂ ಆ ರೀತಿ ಆಸೆ ಇತ್ತಾ ಮೇಡಮ್?
1: ಆಸೆ ಕನಸು ಎಲ್ಲ ಇತ್ತು. ಅದಕ್ಕೆ ರೆಕ್ಕೆ ಕೊಟ್ಟವರು ಅಂದರೆ ನಮ್ಮ ತಂದೆ ಮತ್ತು ತಾಯಿ. ನಮ್ಮ ತಂದೆ ಶ್ರೀ ಈರಪ್ಪ ಮಲ್ಲಪ್ಪ ಅಂಗಡಿ, ತಾಯಿ ಗಂಗು ಈರಪ್ಪ ಅಂಗಡಿ ಶ್ರೀಮತಿ. ಅವ್ರಿಗೆ ಯಾಕೋ ಗೊತ್ತಿಲ್ಲ, ಬಾಲ್ಯದಲ್ಲಿಯೇ ನನ್ನ ಕಾಲ ಮೇಲೆ ನನ್ನನ್ನು ನಿಲ್ಲಿಸಬೇಕು ಅನ್ನುವಂತಹ ಇಚ್ಛೆ ಬಹಳ ಇತ್ತು. ಹೀಗಾಗಿ ಇದೇ ಜಾಬು ಅಂತೇನು ಬಂದವಳಲ್ಲ ನಾನು. ಕಲಿತಾ ಕಲಿತಾ ಕಲಿತಾ ಹೈಸ್ಕೂಲ್ ಶಿಕ್ಷಕಿಯಾಗಿ ಬಂದು ನಿಂತೆ. ಆಮೇಲೆ ಈಗಂತೂ ಮಕ್ಕಳೊಂದಿಗೆ ಒಡನಾಟ ನೋಡಿದರೆ ಇದೇ ಪ್ರೊಫೆಷನ್ ಬಹುಶಃ 22 ವರ್ಷ ಆಯಿತು, ಇನ್ನೊಂದು 12 ವರ್ಷ ಇದನ್ನೇ ದಾಟಿಸ್ತೀನಿ ಅಂತ ಅನ್ಕೊಂಡಿದ್ದೀನಿ.
0: ತಮ್ಮೊಂದಿಗಿನ ಮಕ್ಕಳ ಒಡನಾಟವನ್ನು ನೋಡ್ತೀರಾ, ಬಾಲ್ಯದಲ್ಲಿ ತಾವು ತಮ್ಮ ಒಂದು ಒಡನಾಟ ಯಾವ ರೀತಿ ಇತ್ತು ಗುರುಗಳ ಜೊತೆಗೆ?
1: ಎಲ್ಲ ಗುರುಗಳು ನನ್ನ ಪ್ರಾಥಮಿಕ ಆಗಿರ್ಬೋದು ಅಥವಾ ಪ್ರೌಢ ಶಿಕ್ಷಣ ಹಂತದಲ್ಲಿರ್ತಕ್ಕಂತಹ ಗುರುಗಳಾಗಿರ್ಬೋದು ಅಥವಾ ಕಾಲೇಜು ಜೀವನದಲ್ಲಿರ್ತಕ್ಕಂತಹ ಉಪನ್ಯಾಸಕರಾಗಿರ್ಬೋದು, ಎಲ್ಲ ಒಳ್ಳೆ ರೀತಿಯಿಂದಾನೇ ಇದ್ರು. ಅವ್ರನ್ನ ನೋಡಿನೂ ಎಲ್ಲೋ ಒಂದ್ ಕಡೆ ಅನಿಸ್ತಾ ಇತ್ತು, ಇವ್ರನ್ನ ಮ್ಯಾಥ್ಸ್ ಟೀಚರ್ ನೋಡಿ ಮ್ಯಾಥ್ಸ್ ಕಲಿಸ್ಬೇಕು, ಕನ್ನಡ ನೋಡಿ ಕನ್ನಡ ಕಲಿಸ್ಬೇಕು ಅಥವಾ ಇನ್ನೊಬ್ಬರ ಟೀಚರ್ನ ನೋಡಿ ಇನ್ನೊಂದು ಕಲಿಸ್ಬೇಕು ಅಂತ. ಆದ್ರೆ ಅದು ಸ್ವಲ್ಪ ವರ್ಷ 2 ವರ್ಷದಲ್ಲಿ ಮತ್ತೆ ಯಾರಾದ್ರೂ ಡಾಕ್ಟರ್ ನೋಡಿದ ತಕ್ಷಣ ಅವಾಗ ಡಾಕ್ಟರ್ ಆಗಬೇಕು ಅಂತ ಸಣ್ಣ ವಯಸ್ಸು, ಅವಾಗ ಅನಿಸ್ಲಿಲ್ಲ. ಆಮೇಲೆ ಗೊತ್ತಾಗ್ತಾ ಹೋಯ್ತು, ಹಾ ನಾವು ಅದನ್ನ ಕಲ್ತಿಲ್ಲ ಅದು ಆಗೋದಿಲ್ಲ ಅಂತ. ಅಷ್ಟರ ಮಟ್ಟಿನ ಸಣ್ಣ ವಯಸ್ಸಿನಲ್ಲೇ ನಾನು ಕನಸನ್ನ ಕಟ್ಕೊಂಡಿದ್ದು ನೌಕರಿ ಮಾಡಬೇಕು ಅಂತ. ಆಕ್ಚುಲಿ ಟೀಚರ್ ಅಂತಲ್ಲ, ಆಕ್ಚುಲಿ ನೌಕರಿ ಮಾಡಬೇಕು ಅಥವಾ ನಮ್ಮ ಕಾಲ ಮೇಲೆ ನಾವು ನಿಲ್ಬೇಕು ಅನ್ನೋದು ನನ್ನ ಪ್ರಬಲ ಇಚ್ಛೆ ಆಗಿತ್ತು.
0: ಮೇಡಮ್, ಈಗ ತಮಗೆ ಒಂದು ಆಗಿನ ಒಂದು ಗುರು ಶಿಷ್ಯ ಬಾಂಧವ್ಯಕ್ಕು ಈಗಿನ ಒಂದು ಗುರು ಶಿಷ್ಯ ಬಾಂಧವ್ಯ ಏನಾದರೂ ವ್ಯತ್ಯಾಸ ಕಾಣುತ್ತೆ?
1: ಹಾ, ಸ್ವಲ್ಪ ಮಟ್ಟಿಗಿದೆ. ನಾವು ಅವಾಗ ಬಹಳ ಅಂಜಿಕೆಯಿಂದ ಟೀಚರ್ಸ್ ಜೊತೆ ಮಿಂಗಲ್ ಆಗ್ತಾ ಇದ್ವಿ. ಆದರೆ ಈಗಿನ ಮಕ್ಕಳು ಹಾಗಲ್ಲ. ನಾನು ಫ್ರೀ ಇದ್ದೀನಿ ಅನ್ನೋದಕ್ಕೆ ನನ್ನ ಜೊತೆ ಮಕ್ಕಳು ಆ ರೀತಿ ಇದಾರೋ ಗೊತ್ತಿಲ್ಲ, ಅಥವಾ ನಾನೇ ನಮ್ಮ ಟೀಚರ್ಸ್ ಸ್ಟ್ರಿಕ್ಟ್ ಇದ್ರೋ ಗೊತ್ತಿಲ್ಲ. ಚೆನ್ನಾಗಿ ಅವಾಗಿನಕಿಂತ ಈಗ ನಾನು ಆ್ಯಸ್ ಅ ಸ್ಟೂಡೆಂಟ್ ಅನ್ನೋಕ್ಕಿಂತ ಆ್ಯಸ್ ಅ ಟೀಚರ್ ಆಗಿ ನಾನು ಮಕ್ಕಳೊಂದಿಗೆ ಬಹಳ ಸಂತೋಷದಿಂದ ಇರ್ತೀನಿ ಅಂತ ಹೇಳಬಲ್ಲೆ.
0: ತಾವು ಯಾವ ವಿಷಯಗಳ ಬಗ್ಗೆ ಬೋಧನೆ ಮಾಡ್ತೀರಾ ಮೇಡಮ್?
1: ಕನ್ನಡ ಮತ್ತು SS ಸಮಾಜ ವಿಜ್ಞಾನ, ಎರಡು ವಿಷಯಗಳನ್ನ ನಾನು 10ನೇ ತರಗತಿಗೆ ಬೋಧನೆ ಮಾಡ್ತೇನೆ.
0: ಇವಾಗ ಭಾಷಾ ಶಿಕ್ಷಕರು ಅಂದ್ರೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ಭಯ ಅನ್ನೋದಿದ್ದೇ ಇರುತ್ತೆ. ಯಾಕಂದ್ರೆ ನಿಮ್ಗೆ ಅಕ್ಷರನೂ ನೀಟಾಗಿ ದುಂಡಾಗಿ ಇರಬೇಕು, ಜೊತೆಗೆ ಒತ್ತಕ್ಷರ ಕರೆಕ್ಟ್ ಆಗಿರ್ಬೇಕು. ಆತರ ತಮ್ಗೆ ಮಕ್ಕಳು ಹೆದರೋದುಂಟಾ ಮೇಡಮ್?
1: ಹಾ, ಫಸ್ಟ್ ನೋಡಿದ ತಕ್ಷಣನೇ ಅಂದ್ರೆ ನಮ್ಮ ಸ್ಕೂಲ್ಗೆ ಯಾವಾಗ ಅವರು 8th ಕ್ಲಾಸ್ಗೆ ಎಂಟರ್ ಆಗಿರ್ತಾರೆ ಅವಾಗೆಲ್ಲ ಬಹುಶಃ 99% ನನ್ನ ನೋಡಿ ಅಂಜುವ ಮಕ್ಕಳೇ ಇರ್ಬೋದು, ನನ್ನ ಫಿಸಿಕಲ್ ಅಪಿಯರೆನ್ಸ್ ನೋಡಿ. ಆಮೇಲೆ ಅವ್ರಿಗೆ ಯಾವುದೋ ಒಂದು ಕಾರಣಕ್ಕೆ ತಲೆನೋವು ಬಂದಾಗ ಆಗಿರ್ಬೋದು, ಹೊಟ್ಟೆ ನೋವು ಬಂದಾಗ ಆಗಿರ್ಬೋದು, ಅವ್ರ ಜೊತೆಗೆ ಅಥವಾ ನಾನು ಅವ್ರಿಗೆ ಕೇರ್ ಮಾಡುವಂತಹ ರೀತಿ ಆಗಿರ್ಬೋದು, ಆಮೇಲೆ ಅವ್ರು 10th ಮುಗಿಸ್ ಹೋಗುವಷ್ಟೊತ್ತಿಗೆ ನನ್ನೊಳಗಿನ ಒಂದು ಜೀವನಾನೇ ಏನೋ ಅವರು ಅನ್ನೋವಷ್ಟರ ಮಟ್ಟಿಗೆ ನನ್ನನ್ನು ಹಚ್ಕೊಂಡಿರ್ತಾರೆ ಅನ್ನೋದು ಮಾತ್ರ ಸತ್ಯ.
0: ಇವಾಗ ಹೆಚ್ಚಾಗಿ ಈಗ ಭಾಷಾ ಅವರು ಕನ್ನಡ ಅಂದ ತಕ್ಷಣ ಮಕ್ಕಳು ಅಂದ್ರೆ ಭಾಷೆಗಳ ಬಗ್ಗೆ, ಈಗ ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಹಿಂದಿಗಳು ಆಗಿರ್ಬೋದು, ಅದರ ಬಗ್ಗೆ ಅಷ್ಟೊಂದು ಮಕ್ಕಳಿಗೆ ಇದು ಇರಲ್ಲ, ಆಸಕ್ತಿ ಇರೋದಿಲ್ಲ. ಇತರೆ ಸಬ್ಜೆಕ್ಟ್ಗಳ ಬಗ್ಗೆನೇ ಆಸಕ್ತಿ ಹೆಚ್ಚಾಗಿರುತ್ತೆ. ತಾವು ತಮ್ಮ ಸಬ್ಜೆಕ್ಟ್ನಲ್ಲಿ ಒಂದು ಆಸಕ್ತಿ ಬರೋದಕ್ಕೆ ಮಕ್ಕಳಿಗೆ ಯಾವ ರೀತಿ ಒಂದು ವಿಧಾನವನ್ನು ಅನುಸರಿಸಿ?
1: ಇದು ಸರಿಯಾದ ಪ್ರಶ್ನೆ ಮೇಡಮ್. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಮ್ಯಾಥ್ಸ್ ಮತ್ತು ಇಂಗ್ಲಿಷ್, ಇಂಗ್ಲಿಷ್ದು ವ್ಯಾಮೋಹ ಅನ್ಕೋಬಹುದು, ನಮ್ಗೆ ಇಂಗ್ಲಿಷ್ ಬಂದ್ರೆ ಎಲ್ಲ ಬರುತ್ತೆ ಅನ್ನುವಂಥದ್ದು, ಅಥವಾ ಸೈನ್ಸ್ ಮತ್ತು ಮ್ಯಾಥ್ಸ್ ಕಾಂಬಿನೇಷನ್ ನಾವು ಮುಂದೇನಾದ್ರು ಇಂಜಿನಿಯರ್ ಡಾಕ್ಟರ್ ಆಗ್ಬಹುದು ಅಥವಾ ಆಗ್ಬೇಕು ಅನ್ನೋ ನಿಟ್ಟಿನೊಳಗೆ ಬಹಳಷ್ಟು ಜನ ಮಕ್ಕಳು ಈ ವಿಷಯಗಳನ್ನ SS ಮತ್ತು ಕನ್ನಡವನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡುವಂತಹ ಇದು ವಿಚಾರ ಸರಿ ಅಂತ ಅನ್ಸಿದ್ರು. ನಾವು ಹೇಳ್ಬೇಕಾದ್ರೆ 6 ವಿಷಯಗಳನ್ನ ಪಾಸ್ ಆದ್ರೇನೆ ನೀವು 10th ಪಾಸ್ ಆಗೋದು ಇನ್ ಫಸ್ಟ್. ಮತ್ತು ಕನ್ನಡ ನಮ್ಮ ಮಾತೃಭಾಷೆ, ಅಂಟಿ ಎಷ್ಟೇ ಚೆನ್ನಾಗಿದ್ದಾರಂದ್ರೂ ಅಮ್ಮನ್ ಮರೆಯೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾ, ಆಮೇಲೆ ಇತಿಹಾಸವನ್ನ ನಾವು ಓದಿಲ್ಲ ಅಂದ್ರೆ ಇತಿಹಾಸವನ್ನ ನಿರ್ಮಾಣ ಮಾಡೋಕ್ಕೂ ಸಾಧ್ಯ ಇಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಅವ್ರಿಗೆ ಹೇಳ್ತಾ, ವಿಶೇಷವಾಗಿ ಒಂದು 50 ಮಕ್ಕಳು ನನ್ನ ಕ್ಲಾಸಲ್ಲಿದ್ರೆ 48 ತನಕ ನಾನು ನನ್ನ ಕಡೆ ಅವ್ರನ್ನ ಅಟ್ರಾಕ್ಷನ್ ಮಾಡಿಕೊಂಡು ನಾ ಪಾಠ ಮಾಡಬಲ್ಲೆ ಅನ್ನುವಂತಹ ಇದು ನನ್ನ ಹತ್ರ ಇದೆ. ನಂಗೆ ಅನ್ಸುತ್ತೆ ನಾನು ಪಾಠ ಮಾಡ್ತಾ ಇದ್ದೀನಿ ಕೇಳ್ತಾ ಇದಾವ ಮಕ್ಕಳು ಅಂತ. ಒಂದೋ ಎರಡೋ ಏನೋ ಬಾಡಿ ಪ್ರೆಸೆಂಟ್ ಮೈಂಡ್ ಅಬ್ಸೆಂಟ್ ಮಾಡ್ಕೊಂಡಿರ್ಬೋದು, ಅದ್ರ ಉಳಿದಂತಹ ಕ್ಲಾಸಲ್ಲಿರೋ ಎಲ್ಲ ಮಕ್ಕಳು, ಆಮೇಲೆ ನಾನು ಯಾವಾಗಲೂ ಎದ್ದು ನಿಂತೇ ಪಾಠ ಮಾಡೋದ್ರಿಂದ ಹೈಟ್ ನಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಎಲ್ಲ ಮಕ್ಕಳು ನಂಗೆ ಎದ್ದು ನಿಂತ್ಬಿಟ್ರೆ ಕಂಡು ಬಿಡ್ತಾರೆ. ಲಾಸ್ಟ್ ಮೂಲೆಯಲ್ಲಿ ಅವಳು ಏನು ಮಾಡ್ತಾ ಇದ್ದಾಳು ಅಥವಾ ಈ ಫಸ್ಟ್ ಬೆಂಚ್ ಅವಳು ಏನು ಮಾಡ್ತಾ ಇದ್ದಾಳು ಅನ್ನುವ ಇದು ಬರೋದಿಲ್ಲ ನನಗೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಲ್ಲ, ಮಕ್ಕಳು ಹೊರಗಡೆ ಬಂದ್ಮೇಲೆ, ಕ್ಲಾಸ್ ಬಿಟ್ಟು ಹೊರಗಡೆ ಬಂದ್ಮೇಲೆ ಹೇಳ್ತಾರೆ ಅವರು ನಾಳೆ ಬರಬೇಕು ಅಂತ. ಏನಾದರೂ ನಾ ಸ್ಟ್ರಿಕ್ಟ್ ಹೇಳಿದ್ರು, ಅಯ್ಯೋ ಅಂಜಿಕೆ ಐತ್ರಿ ನಿಮ್ದು, ನಾಳೆ ಬರ್ತೀರಿ ಅಂತ ಹೇಳುವ ಒಂದು ಇದು ಕಾಮನ್ ಇದೆ ನಮ್ಮ ಸ್ಕೂಲಲ್ಲಿ.
0: ಮೇಡಮ್, ಈಗಿನ ಮಕ್ಕಳಲ್ಲಿ ಪರೀಕ್ಷಾ ಭಯ ಅನ್ನೋದೇ ಯಾವ ರೀತಿ ಇದೆ? ಯಾಕಂದ್ರೆ ಆಗಿನ ಕಾಲದಲ್ಲೇನೋ ಸ್ವಚ್ಛಂದವಾಗಿ ಪರೀಕ್ಷೆ ಅಂದ್ರೆ ಭಯ ಇರ್ತಿರ್ಲಿಲ್ಲ, ಪರೀಕ್ಷೆಯನ್ನ ಬರೆದು ಬರ್ತಿದ್ವಿ ಸರಾಗವಾಗಿ. ಈಗಿನ ಮಕ್ಕಳಿಗೆ ಸ್ವಲ್ಪ ಒತ್ತಡ ಇದೆ ಪರೀಕ್ಷೆ ಅಂದ್ರೆ, ಆ ಒತ್ತಡವನ್ನು ಯಾವ ರೀತಿ ನಿವಾರಣೆ ಮಾಡಬಹುದು ಅಂತ ತಿಳಿಸ್ತೀರಾ?
1: ಇದೊಂದು ಹಬ್ಬಾನೇ ಅಂತ ಹೇಳ್ಕೋಬಹುದು ಈಗ ಪರೀಕ್ಷೆಯನ್ನ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಇಲಾಖೆಯು ಸಹಿತ ಸಾಕಷ್ಟು ಅಂದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೂ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ಇಲಾಖೆ ತಯಾರಿ ನಡೆಸಿದೆ. ಆದ್ರೆ ನಿಜವಾಗ್ಲೂ ಸೈನಿಕರು ಅಂದ್ರೆ ನಾವಿಲ್ಲಿ ವಿದ್ಯಾರ್ಥಿಗಳನ್ನೇ ಅಂತ ಹೇಳ್ಬೇಕು, ಯಾಕಂದ್ರೆ ಅವತ್ತು ಅವ್ರು ಎಷ್ಟಲ್ಲಿ ಫೈಟ್ ಮಾಡ್ತಾರೋ ಅಷ್ಟು ನಾವು ಗೆಲ್ತೀವಿ ಅಂತ. ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಬಹಳ ಬ್ಲೂ ಪ್ರಿಂಟ್ ಆಗಿರಬಹುದು, ಇದೇ ಪ್ರಶ್ನೆ ಬರುತ್ತೆ, 2 ಮಾರ್ಕ್ಸಿನ ಅಂಕದ ಇದೇ ಇರುತ್ತೆ, 3 ಮಾರ್ಕ್ಸಿಂದ ಇದೇ ಇರುತ್ತೆ, ಕಂಠಪಾಠ ಇದೇ ಇರುತ್ತೆ, ನಕ್ಷೆ ಇವೇ ಪ್ಲೇಸ್ ನಾವು ಅಲ್ಲಿ ಗುರುತಿಸಬೇಕಾಗುತ್ತೆ. ಹಾಗೆ ಸರಳೀಕರಣಗೊಳಿಸಿ ಕೊಟ್ಟಿದ್ದಾರೆ, ಮಕ್ಕಳು ಸ್ವಲ್ಪ ಮಾಡ್ಬೇಕಷ್ಟೇ. ಅಂದ ಹಂಗ ಮೊದ್ಲಿನಂಗ್ ಭಯ ಇಲ್ಲ, ಯಾಕಂದ್ರೆ ನಾವೆಲ್ಲ ನಮ್ ಟೈಮ್ದಲ್ಲಿ ಹಾಕಿತ್ರಿ ಮೇಡಮ್, 60 ಮಾಡಿದ್ರೆ ಜಾಸ್ತಿ ಆಯ್ತು, 70 ಮಾಡಿದ್ರೆ ಜಾಸ್ತಿ ಆಯ್ತು ಅನ್ನೋವಾಗ. ಈಗ ಇಲ್ಲ, ಮಕ್ಕಳು ಮನಸ್ಸು ಮಾಡಿದ್ರೆ ಅಥವಾ ನೀಟ್ ಆಗಿ ಸರ್ ಅಥವಾ ಟೀಚರ್ ಗೈಡೆನ್ಸ್ ಅಲ್ಲಿ ಅವ್ರು ಹೋದ್ರೆ 80-90 ಮಾಡಬಹುದು. ಆಮೇಲೆ ಒಂದು 20 ಮಾರ್ಕ್ಸ್ ನಮ್ಗೆ ಇಂಟರ್ನಲ್ ಇರುತ್ತೆ, ಇವಾಗ ಅವಾಗ ಇದ್ದಿರ್ಲಿಲ್ರಿ ನಮಗೆ. ನಾವೆಲ್ಲ 100-100 ಮಾರ್ಕ್ಸಿಂದೇ ಬರಿತೀವಿ, ಕನ್ನಡ 125, ಉಳಿದ 5 ವಿಷಯಗಳು 100 ಬರಿತಾ ಇದ್ವಿ. ಈ ಉಳಿದ ವಿಷಯಗಳು 80 ಮಾರ್ಕ್ಸಿಗೆ ಬರಿತೀವಿ, ಅಂದ್ರೆ ಪ್ರಥಮ ಭಾಷೆ ಅಂತ ಏನು ನಾವು ಓದ್ತೀವಿ ಅದನ್ನು ಮಾತ್ರ 100 ಮಾರ್ಕ್ಸಿಗೆ ಬರಿತೀವಿ. 125 ಮಾರ್ಕ್ಸು ಅವ್ರಿಗೆ ಆಲ್ರೆಡಿ ನಾವು ಟೀಚರ್ ಕೊಟ್ಬಿಟ್ಟಿರ್ತಾರೆ ಇಂಟರ್ನಲ್ ಅನ್ನು. ಹೀಗಾಗಿ ಪರೀಕ್ಷೆ ಅಂತ ಭಯ ಏನಿಲ್ಲ ಈಗಿನ ಮಕ್ಕಳಿಗೆ, ಅವರು ಸರಾಗವಾಗಿ ಬರೀಬಹುದು, ಬರೆಯೋದಕ್ಕೆ ಸಾಕಷ್ಟು ಮಾರ್ಗಗಳಿದ್ದಾವೆ, ಅವ್ರನ್ನ ಅವ್ರು ಕೇಳಿಕೊಂಡು ಈಸಿ ಮಾಡ್ಕೋಬೇಕು. ಅಂಜಿಕೆ ಅನ್ನೋದು ಸ್ವಲ್ಪ ಕಡಿಮೆ ಆಗಿದ್ರೆ ಇವಾಗ ಅದನ್ನ ನಂಬುದು ನೋಡಿದ್ರೆ ಹಂಗೇನು ಜಾಸ್ತಿ ಇಲ್ಲ ಅಂತ ಅನ್ಕೋತೀನಿ.
0: ಮೇಡಮ್, ಈಗ ಶಿಕ್ಷಕ ವೃತ್ತಿಯಲ್ಲಿ ಒಂದು 22 ವರ್ಷಗಳ ಒಂದು ಅನುಭವವನ್ನ ಹೊಂದಿದ್ದೀರಾ, ಸಂತೃಪ್ತಿಯನ್ನ ತಂದು ಕೊಟ್ಟಿದೀಯಾ ಈ ಶಿಕ್ಷಕ ವೃತ್ತಿ ಅನ್ನುವಂಥದ್ದು?
1: ತುಂಬಾ ಅಂದ್ರೆ ತುಂಬಾ ಇದೆ. ಆಕ್ಚುಲಿ ನನಗೊಬ್ಬರ ಅಣ್ಣ ಡಾಕ್ಟರ್ ಶಿವಕುಮಾರ್ ಅಂಗಡಿ ಅಂತ, ಗಣಿ ವಿಜ್ಞಾನಿ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸೀನಿಯರ್ ಸೈಂಟಿಸ್ಟ್ ಅಂತ ವರ್ಕ್ ಮಾಡ್ತಾ ಇದ್ದಾರೆ ಭುವನೇಶ್ವರದಲ್ಲಿ. ಅಣ್ಣ ತಂಗಿ ನಾವಿಬ್ರೆ, ಅಪ್ಪ ಲೈಬ್ರರಿಯನ್ ಆಗಿದ್ರು. ಹಿಂಗಾಗಿ ಬೈಲ್ಹೊಂಗಲ್ ನನ್ನ ನೇಟಿವ್ ಪ್ಲೇಸ್. ಅಲ್ಲಿ ಒಂದು 2 ಕಾರಣದಿಂದ ನಾ ಸಂತೃಪ್ತಿ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಕತೆ ಹೇಳ್ತಾರಲ್ಲ, ಶಿವ ಮತ್ತು ಪಾರ್ವತಿಯನ್ನ ಸುತ್ತ ಹಾಕಿವ ಅಂದ್ರೆ ಷಣ್ಮುಖ ಇಡೀ ಪೃಥ್ವಿಯನ್ನೇ ಸುತ್ತ ಹಾಕಿದ, ಗಣಪ ಅಲ್ಲೇ ಇದ್ಕೊಂಡು ತನ್ನ ತಂದೆ ತಾಯಿಯನ್ನ ಸುತ್ತ ಹಾಕದ. ಹಾಗೆ ಬೈಲ್ಹೊಂಗಲ್ದಲ್ಲೇ ಇದ್ಕೊಂಡು ಅಂಗಡಿ ಸರ್ ಮಗಳು ಅಂತ ಫಸ್ಟ್ ಸ್ಟಾರ್ಟಿಂಗ್ ಏನು ಗುರುತಿಸ್ಕೊಂಡಿತ್ತಾ ಇದ್ದೆ ನಾನು. ಈಗ ಅಂಗಡಿ ಟೀಚರ್ ಅಪ್ಪ ಅಮ್ಮ ಅನ್ನುವಷ್ಟರ ಮಟ್ಟಿಗೆ, ಅಥವಾ ಓನಿ ಅಂತ ಅಥವಾ ಏನೋ ಒಂದು ಅಡ್ರೆಸ್ ಬಂದ್ರೆ ಅಂಗಡಿ ಟೀಚರ್ ಮನೆ ಹತ್ರ ಇದೆ ನಮ್ಮ ಮನೆ, ಅಥವಾ ಅಂಗಡಿ ಟೀಚರ್ ಮನೆ ಹತ್ರ ಬಂದು ಕೇಳಿದ್ರೆ ಯಾರಾದರೂ ಹೇಳ್ತಾರೆ ಅಂತ ಅಷ್ಟರ ಮಟ್ಟಿಗೆ ನನಗೆ ನಾನು ತಿಳ್ಕೊಂಡಿದ್ದೀನಿ. ನನಗೆ ಸಂತೃಪ್ತಿ ಇದೆ. ಇದು ಇದು ಒಂದೇ ಕಡೆ ಅಂದ್ರೆ ಸ್ಕೂಲ್ ಬೇರೆ ಬೇರೆ ಆಗಿರ್ಬೋದು, ಅದರ ವರ್ಕ್ ಅಲ್ಲೇ ಇರೋದು ಒಂದೇ ಆಗಿರೋದ್ರಿಂದ ಅದು ಒಂದು ತೃಪ್ತಿ ಇದೆ. ಮತ್ತೆ ಇನ್ನೊಂದು ಅಂದ್ರೆ 22 ವರ್ಷದಲ್ಲಿ ತಾಲೂಕಾ ಮಟ್ಟದ ಪ್ರಶಸ್ತಿಗಳನ್ನು ತಗೊಂಡು, ಮತ್ತೆ ವಿಶೇಷ ಅಂದ್ರೆ ನಂದೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ನಿರೂಪಣೆ. ಹಾಂ, ಈಗ ಬಂದಿರೋದು ಅಂದರೆ ನಾನು ವಿಶೇಷ ಮುಖ್ಯಮಂತ್ರಿಗಳ ಫಂಕ್ಷನ್ ಆಗಿರ್ಬೋದು, ಉಪಮುಖ್ಯಮಂತ್ರಿಗಳ ಫಂಕ್ಷನ್ ಆಗಿರ್ಬೋದು, ಆರೋಗ್ಯ ಇಲಾಖೆ, ಸಾರಿಗೆ ಇಲಾಖೆ, ಆಮೇಲೆ ವಸತಿ ಸಚಿವರ ಇಲಾಖೆ, ಹೀಗೆ ನಮ್ಮ ನನ್ನ ಬೈಲಹೊಂಗಲದಲ್ಲಿ ಯಾವ್ಯಾವ ಫಂಕ್ಷನ್ಸ್ ಆಗಿರ್ತವೆ ವಿಶೇಷವಾಗಿ ಗೌರ್ಮೆಂಟದ್ದು ಮಾತ್ರ, ಆ ಫಂಕ್ಷನ್ಸಲ್ಲಿ ನಾನು ನಿರೂಪಣೆಯನ್ನು ಮಾಡಿ, ನಿರೂಪಣೆ ಮುಗಿದ ತಕ್ಷಣ ನನಗೊಂದು 10-20 ಜನ ಹೊಸ ಜನ ಆದರೂ ಏ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಅದು ಬಿಟ್ಟರೆ ಅಂದರೆ ಅದಕ್ಕಿಂತ ನಂಗೆ ಗರಿ ಇನ್ನೊಂದಿಲ್ಲ ಅಂತ ಅನ್ಕೋತೀನಿ.
0: ಖಂಡಿತ.
1: ಹಾಂ, ಯಾಕಂದ್ರೆ ನಾನು ಯಾರೋ ಬಂದು ಯಾವುದೋ ಒಬ್ಬ ವ್ಯಕ್ತಿಯನ್ನು ಗುರುತಿಸಿ ನಾನು ಗುರುತಿಸ್ಕೊಂಡವಳಲ್ಲ, ಯಾರು ನಂಗೆ ಗೊತ್ತಿರಂಗಿಲ್ಲ, ಪರಿಚಯ ಇರಂಗಿಲ್ಲ. ಅವ್ರು ಬಂದು ಇಲ್ಲ ರೀ ಮೇಡಮ್ ನಿಮ್ದು ಧ್ವನಿ ಚಂದ ಐತ್ರಿ, ಚಲೋ ಆತ್ರಿ ಫಂಕ್ಷನ್ ಅಂತ ಹೇಳ್ತಾರಲ್ಲ, ಅದು ಅವಾಗ ಅದು ವೃತ್ತಿನೂ ಆಗಿರ್ಬೋದು ಅಥವಾ ವೃತ್ತಿಯಿಂದ ಇದು ನಿರೂಪಕಿನೂ ಆಗಿರ್ಬೋದು, ತುಂಬಾ ಖುಷಿ, ಯಾವುದೋ ನಂಗೊಂದು ಪ್ರಶಸ್ತಿನೇ ಬಂತೇನೋ ಅನ್ನುವಷ್ಟರ ಮಟ್ಟಿಗೆ ಖುಷಿ ಅನ್ಸುತ್ತೆ. ಆಮೇಲೆ ವಿದ್ಯಾರ್ಥಿಗಳು ಪಾಸ್ ಆಗಿ ಹೋದವರು ಇರ್ಬೋದು, ಅಥವಾ 10-12 ವರ್ಷದ ಇದ್ರೊಳಗೆ ಮೊದಲೊಂದು ಸ್ವಲ್ಪ ಫೋನ್ ಮೊಬೈಲ್ ಅದೆಲ್ಲ ಕಡಿಮೆ ಇತ್ತು, ಹಿಂಗಾಗಿ ಫೋನ್ ಮಾಡ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಇತ್ತು. ಆದ್ರೆ ಈಗ ಯಾವಾಗ ಯಾವ ಎಕ್ಸಾಮ್ ಅಟೆಂಡ್ ಆಗಿ ಬಂದ್ರು ನನ್ನ ರಿಲೇಟೆಡ್ ಏನಾರ ಇತ್ತು ಅಂದ್ರೆ ಅವ್ರು ಕಾಲ್ ಮಾಡಿ ಹೇಳೋದಾಗಿರ್ಬೋದು, ನನ್ನ ಬರ್ತ್ಡೇ ವಿಶ್ ಆಗಿರ್ಬೋದು, ನಮ್ಮ ಸ್ಟೇಟಸ್ ಅನ್ನ ನೋಡಿ ನಮ್ಮನ್ನ ಗುರುತಿಸೋದು ನಿಜವಾಗ್ಲೂ ಒಂಥರ ನಾನು ಟೀಚರ್ ಆಗಿದ್ದಕ್ಕೂ ಸಾರ್ಥಕ ಅಂತ ಅನಿಸ್ಕೋತ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಮಹಿಳಾ ವೇದಿಕೆ ಕಾರ್ಯಕ್ರಮವನ್ನ ಕೇಳಿ ವೇಣುಧ್ವನಿಯಲ್ಲಿ. ಈಗ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ.
2: ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ, ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದ್ಲು ಅನ್ನೋದೇ ಅವಳ ಅಪರಾಧ ಅನ್ನೋ ತರ ನೋಡುವಂತ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಆದರೆ ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನ ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿಯ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ SMS ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಸು ಆದಂಗೆ. ಅದಲ್ಲ ಅದು, ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ, ಅವರು ಎಲ್ಲಿಂದ, ಮಲ್ಲಿಕಾರ್ಜುನ್ ಮನ್ಸೂರ್ ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳ್ದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆ ಆಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಇಂದಿನ ನಮ್ಮ ಮಹಿಳಾ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ಮಹಾದೇವಿ ಈರಪ್ಪ ಅಂಗಡಿ, ಶಿಕ್ಷಕರು. ಮೇಡಮ್, ತಾವು ಹೇಳ್ತಾ ಇದ್ರಿ ತಾವು ಬಾಲ್ಯದಲ್ಲಿಯೇ ಒಂದು ಸ್ವಾವಲಂಬನೆಯಿಂದ ಬದುಕಬೇಕು ಅಂತ. ಈಗ ಹೆಣ್ಮಕ್ಕಳು ಆರ್ಥಿಕವಾಗಿ ಸ್ವಾವಲಂಬನೆ ಆಗೋದು ಎಷ್ಟು ಮುಖ್ಯವಾಗುತ್ತೆ ಮೇಡಮ್?
2: ಇದು ನಂದು ಒಂದು ಕತೆ ಹೇಳ್ತೀನಿ. ಸ್ವಾವಲಂಬನೆ ಅಂದ್ರೆ ಹೆಂಗ ಅಂತ ಅನ್ನೋದಕ್ಕೆ, ನಾನು ಅಪ್ ಟು ಪಿ ಯು ಸಿ ಅಥವಾ ಡಿಗ್ರಿಯಲ್ಲಿ ಅಷ್ಟು ಓದುವಷ್ಟೊತ್ತಿಗೆ ಇರೋ ಅಷ್ಟೊತ್ತಿಗೆ ನನಗೊಂದು ಆಸೆ ಇತ್ತು. ಬಹುಶಃ ನಾನು ಅದನ್ನ ಇನ್ನೂ ತನಕ ಹೇಳಿಲ್ಲ. ಹೆಂಗಂದ್ರೆ ನಾನು ವರದಕ್ಷಿಣೆಯನ್ನ ಕೊಡಲಾರ್ದೆ ಮದುವೆ ಆಗಬೇಕು ಅಂತ. ಅದಕ್ಕೆ ಫಸ್ಟ್ ಸ್ಟಾರ್ಟಿಂಗಲ್ಲೆಲ್ಲ ಅಪ್ಪ ಅಮ್ಮನ ಹಿಡ್ಕೊಂಡು, ಅಥವಾ ಯಾವುದಕ್ಕೆ ಇನ್ನೂ ಒಂದು ಕಾರಣ ಅಂದ್ರೂ ನಮ್ದು ಮಿಡ್ಲ್ ಕ್ಲಾಸ್ ಅಲ್ಲ, ಅಪ್ಪ ಎಲ್ಲಿಂದ ಕೊಡ್ತಾರೆ ಯಾರ್ದೋ ನೋಡಿ ನಂಗೆ ಹಂಗೆ ಅನಿಸೋದು. ಅದಕ್ಕೆ ನಾನೊಂದು ಡಿಸೈಡ್ ಮಾಡಿಬಿಟ್ಟಿದ್ದೆ, ನಾನು ಮದ್ವೆ ಆದ್ರೆ ನನ್ನ ನೋಡಿದ ತಕ್ಷಣ ಆ ಹುಡುಗ ಹೂ ಅನ್ಕೋಬೇಕು, ಇಲ್ಲ ಅದ್ ನಮ್ ಕಾಕನ್ ಕೇಳ್ತೀನಿ, ಅಪ್ಪನ್ ಕೇಳ್ತೀನಿ, ಅಣ್ಣನ್ ಕೇಳ್ತೀನಿ, ಹಂಗೆಲ್ಲ ಅವ್ ಹೇಳ್ದ ಅಂದ್ರ, ಅಥವಾ ಅವ್ನ್ ಒಂದ್ 2 ರೂಪಾಯಿ ಕೇಳಿದ ಅಂದ್ರೂ ಅಪ್ಪ ನಾನು ಮದ್ವೆ ಆಗಂಗಿಲ್ಲ. ಅದು ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ, ನಂಗ ಅಪ್ಪ ಅವ್ವ ಪ್ಲಸ್ ಅಣ್ಣ 3 ಜನ ನನ್ಗ ಒಂದು ನಿಜವಾಗ್ಲು ಈಗಿನ ಸೊಸೈಟಿಯಲ್ಲಿ ನೋಡ್ಬೇಕು ಅಂದ್ರೆ ಬಹಳ ಅದ್ಭುತವಾದಂತಹ ವ್ಯಕ್ತಿಗಳು. ಹೀಗಾಗಿ ಅಪ್ಪ ಅಂತ ಅದು ಹುಡುಗನ್ನೇ ಹುಡುಕಿದ್ರು. ಬಹುಶಃ ಅಪ್ಪನು ಹೆಂಗಿದ್ರಿ ಅಂದ್ರೆ, ಯಾರೋ ನನ್ ಮಗಳನ್ನ ನೋಡಕ್ ಬರ್ತಾರು ಅಂದ್ರೆ 4 ಮಂದಿ ಮುಂದೆ ಕೂಡಿಸಿದ್ರೆ ಒಂದು ವ್ಯಾಪಾರಕ್ಕಿಟ್ಟ ವಸ್ತು ಆಗ್ತೈತೇನೋ, ಅದಕ್ಕೆ ಅಲ್ಲೇ ಹೇಳೋರು ನೀವೆಲ್ಲಾದ್ರೂ ಹೊರಗಡೆ ನೋಡಿದ್ರು ಚಲೋ ಇತ್ತೇನ್ರಿ ಅಂತ. ಹಂಗ ಇಷ್ಟು ನನ್ನನ್ನು ಅಬ್ಸರ್ವ್ ಮಾಡಿದವರು ಅವರು. ಹೀಗಾಗಿ ಒಂದ್ ಕಡೆ ಖುಷಿ ಇತ್ತು, ಅವ್ರ ಮನೆಗೆ ಹೋದಾಗನು ಅದೇ ನನ್ನ ಈಗ ಯಜಮಾನರು ಅಂತ ಏನ್ ಹೇಳ್ತೀನಿ, ಶ್ರೀ ದಯಾನಂದ್ ಮಲ್ಲಪ್ಪ ಕಮತೆ ಅಂತ, ಅವ್ರ ಆರ್ಮಿಯಲ್ಲಿದ್ದು. ವಿಶೇಷವಾಗಿ ನಾನು BA BEd ಮಾಡಿ ಅಂದ್ರೆ ಎಲ್ಲರದು ಹಂಗೆ ಇರ್ತೈತಿ, ಏನಂದ್ರೆ ಚಲೋ ಗಂಡನ ಮದ್ವೆ ಮಾಡ್ಕೊಂಡು ಸೆಟ್ಲ್ ಆಗ್ಬಿಡೋನು ಅಂತ. ಆದ್ರೆ ನನ್ನ ಇಂಟೆನ್ಷನ್ ಅದಾಗಿರ್ಲಿಲ್ಲ, ನಾನು ದುಡಿಬೇಕು. ಹಾ, ಏನ್ ಇರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಇಬ್ರು ಜೊತೆ ಮಾಡಿ ಮಾಡ್ಕೋಬೇಕು, ಜೀವನ ಕಟ್ಕೋಬೇಕು ಅಂತ. ಅದು ಯಾವುದೋ ಮುಖಾಂತರ ಅಪ್ಪನ ಫ್ರೆಂಡ್ ಒಬ್ರು ಇದ್ರು, ಸರ್ ಅವರು, ಕೊಟ್ಟಾಳ್ ಸರ್ ಅಂತ, ಅವರು ನಮ್ಮ ಮನೆಯವರು ಸರ್, ಅವ್ರ ಕೈಯಲ್ಲಿ ಇವ್ರು ಕಲ್ತಿದ್ರು. ಅವರು ಭೇಟಿಯಾಗಿ ಇವ್ರಿಗೆ ಸರ್ ಈಗ ಕನ್ಯಾ ನೋಡ್ತಾ ಇದ್ದೀನಿ, ನಾನು ಆರ್ಮಿಯಲ್ಲಿ ಇದ್ದೀನಿ ಅಂತ ಹೇಳಿದ್ರು. ಅವಾಗ ಏ ನಮ್ಮ ಫ್ರೆಂಡ್ ಒಬ್ರು ಮಗಳಿದ್ದಾಳೆ ಅಂಗಡಿಯವ್ರ ಮಗಳು ಅಂತ, ನೋಡಿದ್ದೀನಪ್ಪ 10th ನಮ್ಮ ಮುಂದೆನೆ ಬೆಳೆದಿದ್ದಾಳೆ, ಬಹಳ ಬೋಲ್ಡ್ ಇದ್ದಾಳೆ, ನೋಡು ಒಂದ್ಸರಿ ಅಂತ. ಅವ್ರೊಬ್ಬರೇ ಅವ್ರ ಮನೆತನದಿಂದ ಅವ್ರೊಬ್ಬರೇ ಬಂದಿದ್ರು, ಅವ್ರ ಸರ್ನ ಕರ್ಕೊಂಡ್ರು. ಅವರು ಹಾಫ್ ಆನ್ ಅವರಲ್ಲಿ ಅಂದ್ರೆ ಹೊರಗಡೆ ಹಾಫ್ ಆನ್ ಅವರ್ ಆದ್ರೆ ಬಹಳ ಆಗುತ್ತೆ, ಒಂದು 5-10 ನಿಮಿಷದಲ್ಲಿ ಅವ್ರು ಹೇಳ್ಬಿಟ್ರು ಅವ್ರ ಸರ್ಗೆ, ಸರ್ ನಾನು ಮಾಡ್ಕೋತೀನಿ ಅಂತ. ಅವರು ತನ್ನ ಅಪ್ಪಾರ ಮುಂದೆ ಹೇಳಿದ್ರು, ಸರ್ ಅಂಗಡಿ ಸರ ಮತ್ತೆ ಆ ಹುಡುಗ ಮಾಡ್ಕೋತೇನೆ ಅಂತ ಹೇಳಾಕತ್ತನ್ರಿ, ನೋಡ್ರಿ ವಿಚಾರ ಮಾಡ್ರಿ ಅಂತ. ಅವಾಗ ನಮ್ಮಪ್ಪ ಶಾಕ್ ಆದ್ರೆ, ಸರ್ ಹಿಂಗ ಒಬ್ಬ ಹುಡುಗ ಬಂದು ನೋಡಿದ್ರೆ ವಿಶೇಷ ಕೊಡಂಗಿಲ್ಲ, ಅವ್ರ ಮನೆಯಾಗ ಇರ್ತಾರ, ಅವ್ರಿಗೂ ಬಾ ಅಂತ ಹೇಳ್ರಿ ಅಂತ. ಅವಾಗ ಅವ್ರು ನಮ್ಮ ಮನೆಯವ್ರು ತಗೊಂಡಿರೋದು ಬೋಲ್ಡ್ ಸ್ಟೆಪ್, ಇಲ್ಲ ಸರ್ ನಾನೇ ಫೈನಲ್, ನಾನು ಹೇಳಿದ್ರೆ ಹ್ಞೂ ಅಂತಾರೆ. ಆಮೇಲೆ ಅಪ್ಪ ಎಲ್ಲ ಹೋದ್ರು, ಒಂದು 10-12 ಜನ ನಮ್ಮ ರಿಲೇಷನ್ಸ್ ಎಲ್ಲ ಕರ್ಕೊಂಡು ನೋಡೋಕಂತ ಹೋದ್ರು. ಅವಾಗ ಹೇಳಿದ್ದು ನಾನು ಒಂದೇ ಒಂದು ವಿಚಾರ, ಅಲ್ಲ ಹೊಲ ಇದೆ ಮನೆ ಇದೆ ಅಡ್ಡಿಲ್ಲ, ಯಾವ ಜವಾಬ್ದಾರಿ ಇಲ್ಲ, 6 ಜನ ಅಂತಮ್ರವ್ರು. ಆವಾಗ ಚೆನ್ನಾಗಿದ್ದಾರೆ ಕೊಡ್ಬೋದಮ್ಮ ಅಂತ. ಅದ್ರ ಅವಾಗ ಲ್ಯಾಂಡ್ ಫೋನ್ ಇತ್ರಿ 2002 ಅಪ್ಪ ನಮ್ಮ ಊರ ಸಮೀಪದಿಂದ ಅವ್ರ ಮನೆಯಿಂದ ಮಾತಾಡಕ್ ಬರೋದಿಲ್ಲ, ಅದಕ್ಕೆ ಅಲ್ಲಿಂದ ಒಂದು ಸಣ್ಣ ಹಳ್ಳಿಗೆ ಹೋಗಿ ಅಲ್ಲಿಂದ STD ಮಾಡಿದ್ರು. ಮತ್ತೆ ಅವ್ರಿಗೆ ಏನಿಲ್ಲ ಅಂತಮ್ಮ, ನಾನು ಅಂದ್ರೆ ಹೊಲ ಮನೆ ಚಲೋ ಇದೆ, ನಾವು ಬರಬಹುದೇನು ಅಂತ. ಲಾಸ್ಟ್ ಅಲ್ಲಿ ಹೇಳಿದ್ದು ನಾನು ಒಂದೇ ಒಂದು ವಾಕ್ಯ, ಅಪ್ಪ ಅವ್ರು ಏನು ತಗೊಳಂಗಿಲ್ಲ ಅಂದ್ರೆ ನೀವು ಕೊಡೋದು, ಅವ್ರು 1 ರೂಪಾಯಿ ಕೇಳಿದ್ರು ನೀವ್ ಎದ್ ಬಂದ್ಬಿಡ್ರಿ. ಬಹುಶಃ ಆ ದಿನ ನಾ ತಗೊಂಡಿರೋ ನಿರ್ಧಾರ ಗಟ್ಟಿ ಇತ್ತು. ಅವ್ರ ಮನೆಯಲ್ಲೂ ವಿರೋಧ ಮಾಡಿದ್ರು, ಯಾಕಂದ್ರೆ ನಂದು ಇನ್ನೂ ಜಾಬ್ ಇರ್ಲಿಲ್ಲ, ಕಲ್ತಿದ್ದೆ BA BEd ಮಾಡಿ LLB ಮಾಡ್ತಾ ಇದ್ದೆ, ಕಲ್ತಿದ್ದೆ, ಅವ್ರು ನನ್ನ ಯಾರು ನೋಡಿಲ್ಲ. ಅವಾಗ ಅದ ಹೆಂಗ ಒಪ್ಕೋತಾರೆ? ಮತ್ತೆ ಫಸ್ಟೇ ಹೇಳಿದೀನಿ ನಮ್ದು ಮಿಡ್ಲ್ ಕ್ಲಾಸ್, ನಾವೇನ್ ಸೊ ಕಾಲ್ಡ್ ರಿಚ್ ಅಲ್ಲ, ಅಂದ್ರೆ ಏ ಅವ್ರ ಮಗಳನ್ನ ಮಾಡ್ಕೊಂಡ್ಬಿಟ್ರೆ ಕೋಟ್ಯಾಧೀಶರ ಆಗ್ತೀವಿ ಅನ್ನೋ ತರ. ಹೀಗಾಗಿ ಅವ್ರ ಮನೇಲಿ ಸ್ವಲ್ಪ ಅಪೋಸ್ ಮಾಡಿದ್ರಂತ, ಅಲ್ಲವೋ ನಮಗ್ ಕೊಡೋದಕ್ಕ 4-6 ತೊಲಿ ಆದ್ರೂ ಕೊಡ್ತಾರ, ನೀ ನೋಡೇ ಇಲ್ಲ ನಾವ್ ಯಾರು, ನೀ ಹೆಂಗ? ಇಲ್ಲ ನಾನ್ ಮಾಡ್ಕೊಂಡ್ರೆ ಅದೇ ಹುಡುಗೇನ್ ಮಾಡ್ಕೋತೀನಿ. ಅದ್ರ ಒಂದ್ ಇದ್ರೊಳಗು ಒಂದ್ ಟ್ವಿಸ್ಟ್ ಅಂದ್ರೆ, ನಾನು ನಮ್ಮ ಮನೆಯವರು 1 ನಿಮಿಷನೂ ಮಾತಾಡಿಲ್ಲ, ನಾವು ಈವನ್ ಐ ಕಾಂಟ್ಯಾಕ್ಟ್ ಸಹಿತ ಇಲ್ಲ, ಅವ್ರಲ್ಲೇ ನಾವಿಲ್ಲೇ, ನಾವು ನಡಕ್ ಹೇಳೋರ್ ಮುಂದೆನೆ ಹೇಳ್ತಾ ಇದ್ ಇಲ್ಲ ಅಪ್ಪ ಅವ್ರು ನೀವು ತಗೊಳೋದಿಲ್ಲ ಅಂದ್ರೆ ಕೂತಿರಿ, ಇಲ್ಲ ಅಂದ್ರೆ ಬಂದ್ಬಿಡ್ರಿ ನಮಗ್ ಬೇಡ ಅಂತ. ಅವಾಗ ಇಲ್ಲ ಅವ್ರು ತಗೊಳೋದಿಲ್ಲ ಅನ್ನೋದಕ್ಕೆ ಕೊಡ್ತೀನಿ. ಅವಾಗ ನಮ್ಮ ಮನೆಯವರು ಒಂದು ಬೋರ್ಡ್ ಸ್ಟೆಪ್ ತಗೊಂಡಿದ್ರು, ಪಾಪ ಅವ್ರೆಲ್ಲರೂ ಮನೆಯವ್ರು ಬೇಡ ಅಂದಾಗನು ನನ್ ದುಡ್ಡೊಳಗೆ ನಾನು ಮದ್ವೆ ಮಾಡ್ಕೋತೀನಿ. ಹೀಗಾಗಿ ಅವ್ರ ಅದು ಒಂದು ಭಾವನೆಗೆ ನಂಗನ್ಸ್ತು ಈ ವ್ಯಕ್ತಿ ಜೊತೆ ನಾನಿದ್ರೆ ನಾನು ಜೀವನ ದಡ ಸೇರ್ತೀನಿ. ಆಮೇಲೆ ಅವ್ರ ಅಮೌಂಟ್ ಹಾಕೊಂಡಿನ. ಸೊ ಎಷ್ಟು ಸಿಂಪಲ್ ಅಂದ್ರೆ 2002 ಇವತ್ತಿನ ಆಡಂಬರದ ಮದುವೆಗಳನ್ನ ನಾನು ನೋಡಿದಾಗ ನನ್ನ ನಾನು ಪ್ರಶ್ನೆ ಮಾಡ್ಕೋತೀನಿ, ಅಲ್ಲ ನಮಗೂ ಏನ್ ಕಡಿಮೆ ಇರ್ಲಿಲ್ಲಲ್ಲ, ಒಂದ್ 400,000 ಸಾಲ ಆದ್ರೆ ಆಗ್ತಿತ್ತು ಅಂತ. ಆದ್ರೆ ನಮ್ಮಂತಹ ಮನಸ್ಸು ಎಲ್ಲರಿಗೂ ಬರೋದಿಲ್ಲ. ಹಾ, ಯಾಕಂದ್ರೆ ಎಲ್ಲರೂ ಏಕಾಂಗಿಯಾಗಿ ಹೋರಾಡಬೇಕು ಅನ್ನೋರು ಮಾತ್ರ ಬೇರೆ ಇರ್ತಾರೆ. ಆ ಜನಜಂಗುಳಿಯಲ್ಲಿ ನಾವು ಒಬ್ಬರಾಗ್ಬಿಡೋಣ, ಯಾರೋ ದುಗಿಸ್ಕೊಂಡು ಹೋಗ್ತಾರೆ ಅನ್ನೋರು ಬೇರೆ ಇರ್ತಾರೆ.
1: ಮತ್ತೆ 4 ಜನ ಏನಂತಾರೆ, ತುಂಬಾ
2: ಜನ ಇರ್ತಾರೆ. ಹೀಗಾಗಿ ನಾನು ಅದ್ರದ್ದು ಏನು ನಾ ಕೇರ್ ಮಾಡಲಿಲ್ಲ. ಆಕ್ಚುಲಿ 50-100 ಮಂದಿನೂ ಆಗಿರ್ಲಿಕ್ಕಿಲ್ಲ, 50 ಮೇಲೆ ಇರ್ಬೋದು, 100 ಮಂದಿ ಕೆಳಗಡೆ ಇರ್ಬೋದು. ನನ್ನ ಮದ್ವೆ ಆಗಿರೋದು, ಅವರ ಹಿರಿಯರು ಉಪಸ್ಥಿತರಿದ್ರು, ನಮ್ಮ ಹಿರಿಯರು ಎಲ್ಲಾರ್ಗೂ ಮನಸ್ಸು ಪಟ್ಟೆ ಮಾಡಿರೋದು. ಆದ್ರೆ ಬಹಳ ಸಿಂಪಲ್ ರೀ, ನಾ 1 ರೂಪಾಯಿನೂ ಸಾಲ ಅಂತ ನಾ ಮಾಡ್ಕೊಳ್ಳಿಲ್ಲ. ಆಮೇಲೆ ನಾವು ವರದಕ್ಷಿಣೆ ಅಂತ ನಾನು ಏನು ಕೊಟ್ಟಿಲ್ಲ. ನಾನು ಕ್ಲಾಸ್ ಹೇಳ್ಬೇಕಾದ್ರೆ ಬಾಲ್ಯ ವಿವಾಹ ವರದಕ್ಷಿಣೆ ನಿಷೇಧ ಕಾನೂನು ಹೇಳಕತ್ತ, ಫಾರ್ ಎಕ್ಸಾಂಪಲ್ ಅಂತ ನಾನು ಇದನ್ನು ಹೇಳ್ತೀನಿ. ನಾನೇನು ಕೊಟ್ಟಿಲ್ಲ ಅಂದ್ರೆ ಯಾಕೆ ಕೊಟ್ಟಿಲ್ಲ ಅಂದ್ರೆ ನಾನು ನನ್ನ ಕಾಲ ಮೇಲೆ ನಾನು ನಿಲ್ತೀನಿ ಅನ್ನೋದು ಇತ್ತು. ಅದಕ್ಕೆ ನಂಗೆ ಈಗೂ ಯಾವುದೋ ಒಬ್ಬ ದೊಡ್ಡ ಅಧಿಕಾರಿಯನ್ನ ನಮ್ಮಪ್ಪ ಏನಾದ್ರು ಖರೀದಿ ಮಾಡಿದ್ರೆ ನಾನು ಎಷ್ಟು ಖುಷಿಯಿಂದ ಇರ್ತಿದ್ನೋ ಇಲ್ಲೋ, ಯಾಕಂದ್ರೆ ನಾವು ಆತ ಕಟ್ಟಪ್ಪನೆಗಳನ್ನ ಹಾಕ್ತಾ ಇದ್ದ. ನನಗೆ ನಾನು ಎಷ್ಟು ಫ್ರೀ ಇದ್ದೀನಿ ಅಂದ್ರೆ ಈಗ ನನ್ನ ಪೇಮೆಂಟ್ ಅನ್ನ ಇನ್ನೂ ತನಕ ನಮ್ಮ ತಂದೆ ಆಗ್ಲಿ ತಾಯಿ ಆಗ್ಲಿ ನನ್ನ ಅಣ್ಣ ಆಗ್ಲಿ ನನ್ನ ಗಂಡ ಆಗ್ಲಿ ನನ್ನ ಕೇಳಿಲ್ಲ, ನಿನ್ ಪಗಾರ ಏನ್ ಮಾಡ್ತೀಯ 1 ರೂಪಾಯಿನು. ಎಷ್ಟೋ ಜನ ಹೆಣ್ಮಕ್ಳಿಗೆ ತಮ್ ಬೇಸಿಕ್ ಗೊತ್ತಿಲ್ಲ. ಬೇಸಿಕ್ ಅಂತ ಕೇಳಿದ್ರೆ ಅವ್ರ ಗಂಡನ್ ಫೋನ್ ಮಾಡಿ, ಇಬ್ರು ಸೇಮ್ ಡಿಪಾರ್ಟ್ಮೆಂಟ್ ಅಲ್ಲದ ಇದ್ರು ನನ್ ಗಂಡನ್ ಕೇಳಿ ಮಾಡ್ತೀವಿ ಅಥವಾ ಒಂದ್ ಸೀರೆ ತಗೋಬೇಕಾದ್ರೂ ನನ್ ಗಂಡನ್ ಕೇಳಿ ತಗೋತೀವಿ ಅಂತ ವಿಚಾರ ಮಾಡ್ತಾರೆ. ನನಗ ಸಂದರ್ಭನೇ ಬಂದಿಲ್ಲ, ನೀ ತಗೊಂಡ್ ಬಾದ್ರು ನಾನ್ ತಗೊಂಡ್ ಬರೋದಿಲ್ಲ. ಹಂಗ ವಾತಾವರಣವನ್ನ ನಾನ್ ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿದ್ದೆ. ಹಾಗಾದ್ರೆ ನಿಮ್ ದುಡ್ಡು ಏನ್ ಮಾಡ್ತೀರಿ ಅಂದ್ರೆ, ಯಾವ್ದೋ ಒಂದ್ ಮನೆಗೆನೆ ಹಾಕ್ತೀನಿ, ಅದ್ರ ಸಡನ್ ಕೂಡಿಟ್ಟಿರ್ತೀನಿ. ಅಂದ್ರೆ ಒಬ್ರು ಕಾವಲಿದ್ದಾರೆ ಅನ್ನೋ ಹಾಗೆ ಅಷ್ಟೇ. ಅದು ಒಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನಾನು ವರದಕ್ಷಿಣೆಯನ್ನ ಕೊಟ್ಟಿಲ್ಲ. ನನ್ನ ಕಾಲ ಮೇಲೆ ನಾವು ಈ ಸ್ಟೇಜ್ ಅಲ್ಲಿ ಏನಿದೀವಿ ಗಂಡ ಹೆಂಡತಿ, ಅದಕ್ಕೆ ನಾವೇ ಕಾರಣ, ನಾವೇ ದುಡಿದಿದೀವಿ, ನಮ್ಮ ಕಾಲ ಮೇಲೆ ನಾವು ನಿಂತಿದೀವಿ ಅಂತ. ಒಬ್ಬನೇ ಮಗ ಇದ್ದಾನೆ, ಅನ್ಮೋಲ್ ದಯಾನಂದ್ ಕಮತೆ ಅಂತ, ಹೆಸರು ಹಂಗೆ ಇಟ್ಟಿನಿ ಅನ್ಮೋಲ್ ಅಂತ. ಈಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ.
1: ಮೇಡಮ್, ಬಹುಶಃ ನಿಮ್ ತರ ಎಲ್ಲ ಹೆಣ್ಮಕ್ಳು ಒಂದು ದಿಟ್ಟ ನಿರ್ಧಾರವನ್ನ ಈ ತರ ಮದುವೆಗೆ ಮುಂಚೆನೆ ತೆಗೆದುಕೊಂಡ್ ಬಿಟ್ರೆ ಅವ್ರು ಬಾಳು ಎಷ್ಟು ಸುಖಕರವಾಗಿರುತ್ತಲ್ವಾ.
2: ಹೌದು, ಅದಕ್ಕೆ ತಗೋಬೇಕು ಅಂದ್ರೆ ಒಂದು ಎಕ್ಸ್ಟ್ರಾ ಗಟ್ಸ್ ಅಂತಾರಲ್ಲ ಹಾಗಿರ್ಬೇಕು, ಅದೆಲ್ಲರ ಹತ್ರ ಬರ್ಬೇಕು. ನಾನು ಈಗ ಅದೇ ಸಂದರ್ಭ ಬಂದಾಗ ನಾನು ನಮ್ಮ ಸ್ಕೂಲಲ್ಲಿ ನಾ ಹೇಳ್ತೇನೆ ರೀ, ಯಾಕಂತಂದ್ರೆ ಹೆಣ್ಮಕ್ಳ ಶಾಲೆ ಆಗಿರೋದ್ರಿಂದ ನಂದು ಬಾಲ್ಯ ವಿವಾಹದ ಕುರಿತಾದ್ರೂ ನಾನು ಹೇಳ್ತೀನಿ. ಅಂದ್ರೆ ಮದುವೆಗೆ ಲಘು ಮೋಸ ಹೋಗ್ಬೇಡ್ರಿ, ಮನೇಲಿ ಯಾವುದೋ ಕಾರಣದಿಂದ ಹೇಳ್ತಾ ಇರ್ತಾರೆ, ಅದಕ್ಕೂ ಒಳಗಾಗ್ಬೇಡ್ರಿ ಅಂತ. ಆಮೇಲೆ ಅದ್ರ ಜೊತೆಗೆ ನಮ್ ಕಾಲ ಮೇಲೆ ನಾವು ನಿಂತ್ರೆ ಇವತ್ತಲ್ಲ ನಾಳೆ ಈತ ಅಲ್ಲ ಇನ್ನೊಬ್ಬ ಅಂತ ಅದೂ ಹೇಳ್ತೀನಿ. ಜೊತೆಗೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಅದು ನನ್ಗೂ ಗರ್ವ ಇರಬಾರ್ದು. ಹಾ, ನಾ ರೊಕ್ಕ ಕೊಟ್ಟು ಬಂದೇನಿ ಅಂದ್ ಅತ್ತಿನ ಯಾಕೆ ನೋಡ್ಬೇಕು ಮಾವನ ಹಿಂಗಂತನೂ ಅಲ್ಲ, ಅದು ಒಂಥರ ಬಾಂಧವ್ಯ ಅವ್ರ ಜೊತೆಗೆ ನಮ್ದು, ನಮ್ ಜೊತೆ ಅವ್ರದ್ದು, ಎರಡು ಫ್ಯಾಮಿಲಿಗಳ ಇದು ಅಂತ ಬಹಳ ಜನ ಹೆಣ್ಮಕ್ಳಿಗೆ ಅದು ಗೊತ್ತಿರ್ಬೇಕು.
1: ಖಂಡಿತ ಮೇಡಮ್. ಮೇಡಮ್, ಈಗ ಶಿಕ್ಷಕರು ಜೊತೆಗೆ ನಿರೂಪಕರು ಜೊತೆಗೆ ಒಬ್ಬ ಹವ್ಯಾಸಿ ಲೇಖಕರು ಕೂಡ ಹೌದು, ಬರಿಬೇಕು ಅಂತ ಬಾಲ್ಯದಲ್ಲಿ ಇತ್ತ ಆಸಕ್ತಿ ಅಥವಾ ಯಾವಾಗ ಈ ಬರೆಯುವ ಗೀಳು ಯಾವಾಗ ಬಂತು?
2: ಹಾ, ಇದು ಕಾರಣ ಅಂದ್ರೆ ಅಪ್ಪ, ನಾನು 9ನೇ ತರಗತಿಯಲ್ಲಿ ಇರಬೇಕು ಅಂದಾಗಲೇ ಅಪ್ಪ 10th ಮುಂದಿನ ವರ್ಷ ಹುಡುಗಿ ಬರ್ತಾಳ, ಅವಳಿಗೆ ಅಂದ್ರೆ ಓದೋ ಹವ್ಯಾಸನ ಬೆಳೆಸಬೇಕು ಅಂತ ಕಾದಂಬರಿಯನ್ನ ಓದಕ್ ಕೊಟ್ರು. ಹಿಂಗಾಗಿ ಅವತ್ತಿಂದ ಏನ್ ಸ್ಟಾರ್ಟ್ ಆಯ್ತು, ರಾತ್ರಿ 2-3 ಗಂಟೆ ಆದ್ರೂ ಕಾದಂಬರಿನೇ ಓದ್ತಾ ಇದ್ದೆ. ಅವಾಗೆಲ್ಲ ಓದಿದಾಗ ಅಥವಾ ಲೇಖನಗಳನ್ನ, ನಮ್ಮ ತಂದೆ ಲೈಬ್ರರಿಯನ್ ಅಂತ ಹೇಳಿದ್ರಲ್ಲ, ನಮಗೆ ಪುಸ್ತಕನೂ ಸಾಕಷ್ಟು ಸಿಗ್, ನಮ್ದು ಆಸ್ತಿ ಅಂದ್ರೆ ಅದು ಒಂದೇ, ಪುಸ್ತಕ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಹೀಗಾಗಿ ಬಹಳ ಅವಾಗ ಓದಿದಾಗ ಒಮ್ಮೆ ಅನಿಸ್ತಾ ಇತ್ತು. ಆಮೇಲೆ ಅಪ್ಪನೂ ಬಹಳ, ಅವರು ಸ್ವಲ್ಪ ಮಟ್ಟಿಗೆ ಈ ಸಾಹಿತ್ಯದೊಳಗೆ ಕೃಷಿ ಮಾಡೋದ್ರಿಂದ ಬರೆದ್ರ ಮಾಡಿದ್ರ ಖುಷಿ ಪಡ್ತಾ ಇದ್ರು. ಅಪ್ಪ ಆತು ಅವ್ವ ಇಬ್ರು ಖುಷಿ ಪಡೋರು. ಹೀಗಾಗಿ ಅವತ್ತಿನಿಂದ ಅಂದ್ರೆ ಹೈಸ್ಕೂಲ್ ಲೆವೆಲ್ದಲ್ಲೇ ನಂಗೆ ಬರೀಬೇಕು ಅಂತ. ಸ್ಕೂಲಲ್ಲೂ ಈ ಅದರ್ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಬಹಳ ಮುಂದೆ ಇರ್ತಿದ್ವಿ. ನಾವೇ ಮಾಡೋದು, ಅವ್ರ ಸರ್ ಹೇಳೋಕ್ಕಿಂತ ಮುಂಚೆನೆ ನಾವು ರೆಡಿ ಇದ್ಬಿಡ್ತಿದ್ವಿ. ಸರ್ ನಾನು ಭಾಷಣ ಮಾಡ್ತೀನಿ ರೀ, ಸರ್ ನಾವು ಡಾನ್ಸ್ ಮಾಡ್ತೀವಿ ಅಂತ. ಹೀಗಾಗಿ ಅದು ಅವರೆಲ್ಲರದು ಒಂದು ಸಪೋರ್ಟಿಂಗ್, ನಂಗೆ ಹೆಲ್ಪ್ ಆಯ್ತು ಅಂತ ಅನ್ಕೊಂಡೆ.
1: ಬರವಣಿಗೆ ಅಂತ ಬಂದಾಗ ಯಾವ ರೀತಿ ಲೇಖನಗಳನ್ನ ಬರೀತೀರಾ ಮೇಡಮ್?
2: ವಿಶೇಷವಾಗಿ ವೈಚಾರಿಕತೆ ಅಂದ್ರೆ ಪ್ರಶ್ನೆ ಮಾಡೋದೇ ನನ್ನ ಹತ್ರ ಬಹಳ ಇದೆ. ಅದನ್ನ ಹೇಳಿದ ತಕ್ಷಣ ನಾನು ಯಾವ್ದನ್ನು ಒಪ್ಕೊಳ್ಳೋದಿಲ್ಲ. ಫಾರ್ ಎಕ್ಸಾಂಪಲ್, ಅದು ವರದಕ್ಷಿಣೆ ಆಗಿರ್ಬೋದು, ಕೊಟ್ಬಿಟ್ರೆ ಮುಗಿದು ಹೋಗ್ತಿತ್ತಲ್ಲ, ನಾ ಯಾಕೆ ಇಷ್ಟು ಜೀವನ ಸ್ಟ್ರಗಲ್ ಮಾಡ್ಕೋಬೇಕಾಗಿತ್ತು ಅಂತ. ಇಲ್ಲ, ನಂಗೆ ಅದು ಸರಿ ಅಂತ ಅನಿಸ್ಲಿಲ್ಲ ಮೇಡಮ್. ನನಗೆ ಯಾವಾಗ್ಲೂ ಏನ್ ಅನ್ಸೋದು ಅಂದ್ರೆ ಅವ್ರು ಯಾರೋ ಹೇಳ್ತಾರಂತ ನಾ ಯಾಕೆ ಕೊಡ್ಬೇಕು, ಖರೀದಿ ಯಾಕೆ ಮಾಡ್ಕೋಬೇಕು ಅಂತ ನನಗೆ ಅನಿಸ್ತಾ ಇತ್ತು. ಹೀಗಾಗಿ ಅದು ಮದುವೆ ವಿಷಯದಲ್ಲಾಗಿರ್ಬೋದು ಅಥವಾ ಇನ್ಯಾವುದೇ ಸಮಾಜದಲ್ಲಿ ಬರ್ತಕ್ಕಂಥ ಕೆಲವೊಂದು ವಿಷಯಗಳ ಬಗ್ಗೆ ಆದಾಗ ನಾ ಫಸ್ಟ್ ಹೇಳೋದೇ ಒಮ್ಮೆ ನಂಬಿ ಬಿಡಂಗಿಲ್ಲ, ಅದನ್ನು ಪ್ರಶ್ನೆ ಮಾಡುವಂತಹ ಪ್ರವೃತ್ತಿ ನನ್ನ ಹತ್ರ ಜಾಸ್ತಿನೇ ಇತ್ತು.
1: ಮೇಡಮ್, ತಮಗೆ ತಮ್ಮ ಒಂದು 22 ವರ್ಷಗಳ ಒಂದು ಶಿಕ್ಷಕ ಸೇವೆಯನ್ನ ಮೆಚ್ಚಿ ಒಬ್ಬ ಉತ್ತಮ ಶಿಕ್ಷಕಿ ಅನ್ನುವ ಒಂದು ಪ್ರಶಸ್ತಿ ಕೂಡ ತಮಗೆ ದೊರೆಯುತ್ತೆ, ಆ ಒಂದು ಪ್ರಶಸ್ತಿ ಬಂದಾಗ ಆದಂತಹ ಅನುಭವ ಹೇಗಿತ್ತು ಮೇಡಮ್?
2: ಖುಷಿ ಆತ್ರಿ, ಫಸ್ಟ್ ಕೇಳಿದ ತಕ್ಷಣ ಶಿಕ್ಷಕರ ದಿನಾಚರಣೆಯೇ ಹಿಂದಿನ ದಿವಸ ಸೀಕ್ರೆಟ್ ಆಗಿ ಇಟ್ಟಿರ್ತಾರೆ ಅಂತ ಸರ್ ಒಬ್ಬರು ಆಫೀಸ್ನಿಂದ ಕಾಲ್ ಮಾಡಿ ಹೇಳಿದಾಗ ಭಾಳ ಅಂದರೆ ಭಾಳ ಖುಷಿ ಆಯಿತು. ತಗೊಳ್ಬೇಕಾದಾಗೂ ಅಷ್ಟೇ, ನಂಗೆ ಅದನ್ನು ಜಗಜ್ಜಾಹೀರ್ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಮೂರೇ ಮೂರು ಜನ ಇದ್ರು, ಅಪ್ಪ ಅಮ್ಮ ನನ್ನ ಯಜಮಾನರು, ಮೂರೇ ಜನ ಅಂದರೆ ನನಗೆ ತಗೊಳ್ಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಂಗಾಗ್ಬಿಟ್ಟೈತಿ ಅಂದರೆ ಒಂಥರ ಪ್ರಶಸ್ತಿಯನ್ನು ಕೊಂಡ್ಕೊಳ್ಳುವಂತಹ, ಹಂಗಾಗಬಾರ್ದು, ಆ ಪ್ರಶಸ್ತಿಗಳು ನಮ್ಮನ್ನು ಹುಡುಕೊಂಡು ಬರಬೇಕು. ಅದಕ್ಕೆ ಒಂದ್ಸರಿ ಈಗ ಬಂದಿದೆ ಅದು ಪ್ರಶ್ನೆ ಅಲ್ಲ, ಆದರೆ ನನಗೇನು ಇನ್ನೂ ಮುಂದಿನ ಪ್ರಶಸ್ತಿಗಳು ನನಗೆ ಬರಲಿ ಅನ್ನುವಂತಹ ಆಸೆ ನನಗೆ ಯಾವುದೂ ಇಲ್ಲ, ಯಾವುದೇ ಪ್ರಶಸ್ತಿಗಳು. ಯಾಕಂದ್ರೆ ಅದು ಒಂದ್ಸರಿ ಅದ್ರದ್ದು ಗೀಳನ್ನು ಹಚ್ಕೊಂಡ್ಬಿಟ್ವಿ ಅಂದರೆ ನಾವು, ಬಹಳಷ್ಟು ಜನ ನಂಗೆ ಮೈಕ್ ಸಿಕ್ಕರೆ ಸಾಕು, ಹಾಂ ಅವರೇ ಮಾತಾಡೋದು, ಅಥವಾ ನಂಗೆ ಪ್ರಶಸ್ತಿ ಬಂದರೆ ಸಾಕು, ಹಾಂ ಇದು ಬಂತು, ಹಾಂ ಇದ್ರ ಮುಂದಿನ ನಾವು ತಗೋಬೇಕು ಅಂತ ಅನ್ನೋದಾಗಿರಲಿ, ಅಥವಾ ಸ್ಟೇಜ್ಗಳನ್ನು ಶೇರ್ ಮಾಡ್ಕೊಳ್ಳೋದು, ಒಂದ್ಸರಿ ಸ್ಟೇಜ್ ಮೇಲೆ ಕುಂಡ್ರು ರೂಢ ಆಯಿತು ಅಂದರೆ ಹಾಂ ನನಗೆ ಸ್ಟೇಜ್ ಬೇಕು ಅನ್ನುವಂಥದ್ದು, ಅಂತ ಯಾವ ಗೀಳನ್ನು ನಾನು ಹಚ್ಕೊಂಡಿಲ್ಲ. ಡೈಲಿ ಹುಡುಗರೇನು ನನಗೆ ಒಂದು ಪೀರಿಯಡು ಅಥವಾ ಎರಡು ಪೀರಿಯಡ್ ಅವ್ರ ಜೊತೆ ನಾ ಇದ್ದಾಗ ಆ ಒಂದು ಸ್ಪಂದನ ಏನಿದೆ ಅಲ್ಲ ಅದು ದಿನ ಪ್ರಶಸ್ತಿ ನನ್ನ ನನ್ನ ಪ್ರೊಫೆಷನಲ್ಲಿ. ನಿಜವಾಗ್ಲೂ ರೀ ಮೇಡಮ್, ನಾ ಹಿಂಗೆ ಹೆಚ್ಚು ಹೇಳ್ತೀನಿ ಅಂತಲ್ಲ, ಅವ್ರ ಜೊತೆ ಕಳೆದಂತಹ ಅನುಭವ ನನಗೆ ಭಾಳ ಅಂದ್ರೆ ಭಾಳ ಸಂತೃಪ್ತಿ ಕೊಟ್ಬಿಡ್ತೈತಿ. ನಂಗೆ ಏನು ಬೇಕಾದಾದ್ರೂ ನಾ ಅಲ್ಲಿ ಹೋಗಿ ಕೂತಾಗ ಅದು, ಮತ್ತು ಈಗ ಪ್ರೌಢಾವಸ್ಥೆಯಲ್ಲಿ ಇರ್ತಕ್ಕಂತಹ ಮಕ್ಕಳು ಒಂಥರ ನಂದ ಮತ್ತು ಮಕ್ಕಳದ ಒಂದು ಬಾಂಧವ್ಯ ಹೆಂಗಾಗ್ಬಿಡ್ತೈತಿ ಅಂದರೆ ತಾಯಿ ಮತ್ತು ಮಕ್ಕಳು ಸೇಮ್, ಹಾಂ ತಲೆನು ಸಾಧೈತಿ, ಯಾಕನೂ ಸಾಧೈತಿ, ನಂದು ತಲೆನೂ ಸಾಧೈತಿ ಅಂತ ಹಿಂಗೆ ಅತಿ ಈಸಿಯಾಗಿ ಅವ್ರದ್ದು ಹೇಳ್ತಾ ಅವ್ರ ನಕ್ಕು ಮತ್ತು ಪಾಠ ಕರ್ಕೊಂಡ್ಬರುವಂತಹ ಒಂದು ಕೆಲಸ ಏನಿದೆಲ್ಲ ಅದು ನಂಗೆ ದಿನ ಪ್ರಶಸ್ತಿಯನ್ನು ಕೊಡ್ತು.
1: ಮೇಡಮ್, ಇವಾಗ ಶಿಕ್ಷಕರು ಜೊತೆಗೆ ಹವ್ಯಾಸಿ ಲೇಖಕರು ಜೊತೆಗೆ ನಿರೂಪಕರು ಕೂಡ ಜೊತೆಗೆ ಕುಟುಂಬದ ನಿರ್ವಹಣೆ ಯಾವ ರೀತಿ ಎಲ್ಲವನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಾ ಮೇಡಮ್?
2: ಇದಕ್ಕೆ ಮತ್ತೆ ಹೇಳ್ಬೇಕಂದ್ರೆ ಅಪ್ಪ ಅಮ್ಮ ನಮ್ಮ ಯಜಮಾನರು ಪೂರಾ ಸಪೋರ್ಟಿವ್ ಆಗಿದ್ದಾರೆ. ಬೆಳಗ್ಗೆ 6-5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಲೈಫ್, ಬೆಳಗಾವ್ 5 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ, 7-8 ಗಂಟೆ ಒಳಗಿನ ಬಸ್ ಅನ್ನ ನಾನು ಹಿಡಿಬೇಕು, ಡೈಲಿ ಅಪ್ ಅಂಡ್ ಡೌನ್ ಮಾಡ್ತೀನಿ. ಈಗ ಸ್ವಲ್ಪ ರಶ್ ಜಾಸ್ತಿ ಆಗಿರೋದ್ರಿಂದ ನಾನು ಇಲ್ಲಿ ಬಿಟ್ಟ ತಕ್ಷಣ ಅಲ್ಲಿ ಕಾಲ್ ಮಾಡಿದ್ರೆ ನಮ್ಮಪ್ಪ ಬಂದಿರ್ತಾರೆ, ಬಸ್ ಸ್ಟಾಪಿಂಗ್ಕಿಂತ ಮುಂಚೆ ಒಂದು ಸ್ಟಾಪ್ ಇದೆ ಅಲ್ಲಿ ಬಂದಿರ್ತಾರೆ. ಯಾವ ಇನ್ನೂ ಒಂದು ನಮ್ಮ ಅಪ್ಪನ ಬಗ್ಗೆ ಹೇಳಬೇಕು ಅಂದ್ರೆ ಶಿಸ್ತನ ಕಲ್ತಿರೋದೆ ಎಷ್ಟು ಕರೆಕ್ಟ್ ಅಂದ್ರೆ ಒಂದು ತಾಸಿನ ಅವಧಿಯೊಳಗೆ ಅವ್ರು ಎಂದೂ ನನ್ನನ್ನು ವೇಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರಂಗಿಲ್ಲ. ಅವ್ರು ರಿಟೈರ್ಡ್ ಆಗ್ಯಾರ, ಖರೆ ನಾ ಇನ್ನೂ ಜಾಬ್ ಮಾಡ್ತಿರೋದ್ರಿಂದ ಒಂದು ನಿಮಿಷ ಲೇಟ್ ಆದರೂ ಹುಡುಗಿ ಹೆಂಗೆ ಹೋಗ್ತಾಳೆ ಸ್ಕೂಲಿಗೆ, ಲೇಟ್ ಆತಲ್ಲ ಅನ್ನುವಷ್ಟರ ಮಟ್ಟಿಗೆ ಅವ್ರು ವಿಚಾರ ಮಾಡ್ತಾರೆ. ಮನೆಗೆ ಗಾಡಿ ತೊಗೊಂಡು ಹೋಗ್ತೀವಿ, ಅಪ್ಪನ ಬಿಟ್ಟು ಮತ್ತೆ ನಾನು ಸ್ಕೂಲಿಗೆ ಹೋಗ್ತೀನಿ ಗಾಡಿ ತೊಗೊಂಡು, ಮತ್ತೆ ರಿಟರ್ನ್ 4:30 ಬಿಡ್ತೈತಿ. ಒಂದೊಂದ್ಸರಿ ಶನಿವಾರ ಇತ್ತು ಅಂದ್ರೆ ಅಥವಾ ಏನೋ 15 August, 2026 ಅಥವಾ ನಮ್ದು ಗ್ಯಾದರಿಂಗು ಅಥವಾ ಏನೋ ಒಂದು ಫಂಕ್ಷನ್ ಇತ್ತು ಅಂದ್ರೆ ನಾನು ಅಲ್ಲೇ ಅಪ್ಪ ಅಮ್ಮನ ಹತ್ರನೇ ಇರ್ತೀನಿ, ಇರಲಿಲ್ಲ ಅಂದ್ರೆ ಮತ್ತೆ 5:30 ಬಸ್ ಸಿಕ್ಕಿದ್ರೆ 6:30-7 ತನಕ ಇಲ್ಲಿ ಬರ್ತೀನಿ. ಬಂದ್ಮೇಲೂ ಅಷ್ಟೇ, ಇದೇ ಅಡುಗೆ ಬೇಕು, ಇದೇ ಊಟ ಬೇಕು, ಹೀಗೇ ಇರಬೇಕು ಅಂತ ಯಾವುದನ್ನು ಹಾಕೊಂಡಿಲ್ಲ. ಅವತ್ತು ಸಾಯಂಕಾಲಕ್ಕೆ ಏನು ರುಚಿಕಟ್ಟಾಗಿ ನಂಗೆ ಮಾಡೋದಕ್ಕೆ ಸಾಧ್ಯನೋ ಅದನ್ನು ಇಬ್ರು ಶೇರ್ ಮಾಡ್ಕೊಂಡು ತಿಂದ್ಬಿಡ್ದು, ಹೀಗೆ ಇರಬೇಕು ಅಂತ ಏನು ರಿಸ್ಟ್ರಿಕ್ಷನ್ಸ್ ಹಾಕೊಂಡಿಲ್ಲ. ಆಮೇಲೆ ಅವ್ರ ಡಿಪಾರ್ಟ್ಮೆಂಟ್ ಫಸ್ಟ್ ಆರ್ಮಿಯಲ್ಲಿದ್ದರು, ಈಗ ಪೊಲೀಸ್ ಕಮಿಷನರೇಟ್ ಆಫೀಸಲ್ಲಿ ಇರೋದ್ರಿಂದ ಒಂದ್ಸರಿ ಹೊರಗಡೆ ಹೋಗ್ತೀವಿ ಅಂದಾಗ ಕೆಲಸದ ಒತ್ತಡ ಜಾಸ್ತಿ ಆದಾಗ ಹೋಗದೇನೂ ಇರ್ಬೋದು. ಅವಾಗ ನಾನು ಯಾವಾಗೂ ಜಗಳ ತೆಗ್ದಿಲ್ಲ, ನಮಗಿಬ್ರು ಒಬ್ರು ಶಿಕ್ಷಕರು ಇನ್ನೊಬ್ರು ಆರಕ್ಷಕರು ಆಗಿರೋದ್ರಿಂದ ಟೈಮ ಸಿಗೋದಿಲ್ಲ. ಸಿಕ್ಕಂತಹ ಟೈಮನ್ನು ನಾವು ನಮಗಾಗಿ ಅಥವಾ ನಮ್ಮ ಕುಟುಂಬಕ್ಕಾಗಿ ಇಬ್ರು ಅನ್ನೋದಕ್ಕಿಂತ, ಅಥವಾ ಮಗ ಬಂದನ ಅವ್ನು ಸುಟಿ ಐತಿ ಅಂತ ಅನ್ನೋದಕ್ಕಾಗಲಿ, ಎಲ್ಲೂ ಒಂದು ನಿಮಿಷನೂ ವೇಸ್ಟ್ ಆಗದೆ ಇರೋ ಥರ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ಕೊಂಡು.
1: ಖಂಡಿತ ಮೇಡಮ್. ಮೇಡಮ್, ಕೊನೆಯದಾಗಿ ಇಷ್ಟೊಂದು ಆದರ್ಶಗಳನ್ನು ಇಟ್ಟುಕೊಂಡಂತಹ ತಾವು ಕೊನೆಯದಾಗಿ ವಿದ್ಯಾರ್ಥಿಗಳಿಗಾಗಿರ್ಬಹುದು ಅಥವಾ ಮಹಿಳೆಗೆ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಕೇಳಿವಣ ಧ್ವನಿಯ ಮೂಲಕ?
2: ವಿಶೇಷ ನಿಸರ್ಗನೇ 2 ಹಂತಗಳನ್ನು ಕೊಟ್ಬಿಟ್ಟಿದ್ದಾರೆ ಮೇಡಮ್. ಏನಂದ್ರೆ, ಒಂದು ಮಹಿಳೆ ಅಂದ ತಕ್ಷಣ ಒಂದು ಮನೆ ಅಲ್ಲ, ನಾ ಫಸ್ಟ್ ಹೇಳಬೇಕಾದ್ರೆ ನನಗೆ 2 ಅಡ್ರೆಸ್ ಬಂತು ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್ ಅಂಗಡಿ ಮತ್ತು ಕಮತೆ ಅಂತ. ಪುರುಷರಿಗೆ ಒಂದೇ ಜವಾಬ್ದಾರಿ ಇದ್ರೆ ಹೆಣ್ಮಕ್ಳಿಗೆ ನಿಸರ್ಗನೇ 2 ಕೊಟ್ಬಿಟ್ಟಿದೆ, ಅಂದ್ರೆ 2 ಮನೆತನದ ಜವಾಬ್ದಾರಿ. ಈಗ ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿ ಆಗೋದು ಬೇರೆ, ಅದೇ ಸಾಕಷ್ಟು ತಲೆನೋವಿರುತ್ತೆ. ನಾವು ಅಂತಂದ್ರೆ 2 ಜಿಲ್ಲೆಗಳನ್ನ ಮ್ಯಾನೇಜ್ ಮಾಡಬೇಕಾಗಿರೋದ್ರಿಂದ ತಮ್ಮ ಕಾಲ ಮೇಲೆ ವಿಶೇಷವಾಗಿ ಹೆಣ್ಮಕ್ಳು ಸ್ವಾವಲಂಬಿಗಳ ಆಗಬೇಕು, ನಮ್ಮ ಕಾಲ ಮೇಲೆ ನಾವು ನಿಲ್ಬೇಕು. ಆಮೇಲೆ ಆದಷ್ಟು ಒಳ್ಳೆಯ ಆದರ್ಶಗಳನ್ನ ಪಾಲಿಸ್ಕೊಂಡು ಹೋಗ್ಬೇಕು. ನಾವು ಯಾರನ್ನ ಪಾಲಿಸ್ತೀವಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿದೆ. ಯಾರೋ ಒಬ್ರು ಸಿಕ್ಕಾಪಟ್ಟೆ ಮದುವೆ ಖರ್ಚು ಮಾಡಿದ್ರು ಅಂತ ನಾನು ಹಂಗೆ ಖರ್ಚು ಮಾಡ್ತೀನಿ ಅನ್ನೋದಕ್ಕಿಂತ ನಮ್ಮ ಇತಿಮಿತಿಗಳೇನು, ನಮ್ಮ ಲಿಮಿಟೇಷನ್ಸ್ ಏನು, ಒಂದಿನ ಖರ್ಚು ಮಾಡಿ 4 ವರ್ಷ ಅದನ್ನು ಸಾಲ ತೀರಿಸೋದಕ್ಕಿಂತ, ಇದು ನನ್ನ ವಿಚಾರ ಬರೀ ಆರ್ಥಿಕವಾಗಿ ಅಂತಲ್ಲ, ಹಂಗೆ ನಾವು ವಿಚಾರ ಮಾಡಿ ಯಾರನ್ನ ಆದರ್ಶವಾಗಿ ಇಟ್ಕೋಬೇಕು ಅಂತ ತಿಳ್ಕೊಂಡು ಯಾವುದು ಏನನ್ನೇ ಕಲೀಲಿ ಚೆನ್ನಾಗಿ ಕಲಿಬೇಕು, ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು, ಆಮೇಲೆ 2 ಮನೆಯ ಜವಾಬ್ದಾರಿಗಳನ್ನು ನಿರ್ವಹಿಸೋದಕ್ಕೆ ಯೋಗ್ಯರಾಗಬೇಕು. ಅಷ್ಟು ಬಿಟ್ಟರೆ ಉಳಿದದನ್ನು ನಾವೇ ಮಾಡ್ಕೋಬೇಕು. ಯಾರೋ ಹೇಳಿದರು ಅಥವಾ ನಾ ಹೇಳಿದೆ ಅಥವಾ ಇನ್ನೊಬ್ಬರು ಹೇಳಿದರು ಅಂತ ಹೇಳಿದರೆ ಅದಕ್ಕೆ ಗಾಡಿ ಹೊಡೆಯೋ ಕಲಿತ್ವಿ ಅಂದಮೇಲೆ ಅಲ್ಲೇ ತಿರುವು ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಅದಕ್ಕೆ ಕಲಿಯುವ ಸ್ಕಿಲ್ ನನ್ನ ಹತ್ರ ಗೊತ್ತಿಲ್ಲ, ಓಡಿಸ್ತೀನಿ, ಆವಾಗ ಅವ್ರವ್ರ ಜೀವನ ಭದ್ರ ಆಗ್ತೈತಿ ಅಂತ ನಾನು ತಿಳ್ಕೊಂಡು.
1: ಇನ್ನು ವಿದ್ಯಾರ್ಥಿಗಳಿಗೆ
2: ಈಗ 10th ಎಕ್ಸಾಮ್ ಸಮೀಪಿದರೆ, March 18 April 2 ತನಕ ಎಲ್ಲ ವಿದ್ಯಾರ್ಥಿಗಳಿಗೂ, ಮತ್ತು ಸರ್ಕಾರನೂ ಸಾಕಷ್ಟು ಅವ್ರ ಸಲುವಾಗಿ ಸೌಲಭ್ಯಗಳನ್ನು ಕೊಟ್ಟಿದೆ. ಮತ್ತು ಈಗ ನಾವು ನಮ್ಮ ಸ್ಕೂಲಲ್ಲಿ 5 ಗಂಟೆಗೆ ಅವ್ರನ್ನ ಎಬ್ಬಿಸುವ ಕೆಲಸವನ್ನ ಮಾಡ್ತಾ ಇದ್ದೀವಿ, ದತ್ತು ತಗೊಂಡಿದ್ದೀವಿ. ಅವ್ರನ್ನ ಪ್ರತಿದಿನ 5 ಗಂಟೆಗೆ ಎಬ್ಬಿಸ್ತೀವಿ, ಫೋನ್ ಮಾಡಿ ಹೇಳ್ರಿ ಓದ್ಕೊರಿ ಏನು ಓದ್ತಾ ಇದ್ದೀರಿ ಅಂತ. ಅಂದ್ರೆ ನಮ್ದು ರುಟೀನು 5 ಗಂಟೆಗೆ ಸ್ಟಾರ್ಟ್ ಆಗ್ಬಿಡ್ತೈತಿ. ಅದನ್ನೇ ಅದ್ರದ್ದೆಲ್ಲ ಸದ್ಬಳಕೆಯನ್ನು ಅವ್ರು ತಗೊಂಡು ಮಾಡ್ತಾರೆ. ಮಕ್ಕಳು ಮಾಡೋಷ್ಟಕ್ಕೆ ಈಗ ಏಬಲ್ ಆಗಿದ್ದಾರೆ, ಇನ್ನೂ ಆಗಲಿ, ಇನ್ನೂ ಪ್ರಯತ್ನ, ಇನ್ನೂ ಟೈಮ್ ಇದೆ, ಇನ್ನೂ 24-25 ದಿನ ಇದೆ. ಅಲ್ಲಿ ತನಕ ಅವರು ಚೆನ್ನಾಗಿ ಓದಿ ಚಲೋ ಮಾರ್ಕ್ಸ್ ತಗೋರಿ. ನಮ್ಮ ಪ್ರಯತ್ನ ನಾವು ಮಾಡೋಣ, ರಿಸಲ್ಟ್ ಅನ್ನ ದೇವ್ರ ಮೇಲೆ ಬಿಡು.
1: ಖಂಡಿತ ಮೇಡಮ್. ಮೇಡಮ್, ತಮ್ಮ ಒಂದು ಸ್ಫೂರ್ತಿದಾಯಕ ಮಾತುಗಳು ಖಂಡಿತ ನಮ್ಮ ಕೇಳುಗರಿಗೆ ಪ್ರೇರಣೆ ಆಗುತ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅಮೂಲ್ಯ ಸಮಯವನ್ನು ನೀಡಿದ್ದಕ್ಕೆ ಧನ್ಯವಾದಗಳು.
2: ಧನ್ಯವಾದಗಳು. ನಮಸ್ಕಾರ.
1: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು MKCR ಗರ್ಲ್ಸ್ ಹೈಸ್ಕೂಲ್ ಬೈಲಹೊಂಗಲದ ಶಿಕ್ಷಕರು, ಜೊತೆಗೆ ಹವ್ಯಾಸಿ ಲೇಖಕರಾದಂತಹ ಶ್ರೀಮತಿ ಮಹಾದೇವಿ ಈರಪ್ಪ ಅಂಗಡಿಯವರು. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KLV ಧ್ವನಿ 90.4 FM. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08315252500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿ ಒಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ ಕೆಎಲ್ಇ IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312551530 ಮತ್ತು 08312473777, ಎಕ್ಸ್ಟೆನ್ಷನ್ 1530.
2: ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, ಅಡ್ಮಿಷನ್ಸ್ ಓಪನ್ ಫಾರ್ 2026-27. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ, KCET ಕೋಡ್ E036. ಮೋರ್ ದನ್ 500 ಪ್ಲೇಸ್ಮೆಂಟ್ ಆಫರ್ಸ್ ವರ್ ರಿಸೀವ್ಡ್ ಇನ್ 2025-26. ಸ್ಟೂಡೆಂಟ್ ಸೆಕ್ಯೂರ್ಡ್ ಅ ಹೈಯೆಸ್ಟ್ ಎನ್ಯುವಲ್ ಪ್ಯಾಕೇಜ್ ಆಫ್ ಅಪ್ ಟು 16 lakh ಪರ್ ಎನಮ್. ದ ಯೂನಿವರ್ಸಿಟಿ ಹ್ಯಾಸ್ 150+ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಮೆಂಬರ್ಸ್ ಅಂಡ್ 50+ ಡಾಕ್ಟರಲ್ ಡಿಗ್ರಿ ಹೋಲ್ಡರ್ಸ್. ವೆಲ್ ಇಕ್ವಿಪ್ಡ್ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಅಂಡ್ ವೈಫೈ ಎನೇಬಲ್ಡ್ ಹಾಸ್ಟೆಲ್ ಫೆಸಿಲಿಟೀಸ್ ಆರ್ ಅವೈಲೇಬಲ್. UG ಕೋರ್ಸಸ್, ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, AI, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, PG ಕೋರ್ಸಸ್ MCA, MBA ಅಂಡ್ MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್. 60+ ಕಂಪನೀಸ್ ಇನ್ಕ್ಲೂಡಿಂಗ್ ಇನ್ಫೋಸಿಸ್, ಜುನಿಪರ್ ನೆಟ್ವರ್ಕ್ಸ್, HPE, ಫೆಡರಲ್ ಬ್ಯಾಂಕ್ ಅಂಡ್ ಬಾಶ್. ವಿಸಿಟ್ ದ ಕ್ಯಾಂಪಸ್ ಫಾರ್ ರಿಕ್ರೂಟ್ಮೆಂಟ್. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಲ್ 08312440322 ಆರ್ ವಿಸಿಟ್ www.kletech.ac.in.
3: One Life, Ambika Infra Build and Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project. It represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here, and your place in it is waiting. Don't miss the opportunity to own a home in the city's most talked about address, where care meets comfort. Call us today at 7760477279 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town.

0: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ. KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್, ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08312440322 ಅಥವಾ www.aletech.ac.in ಗೆ ಭೇಟಿ ನೀಡಿ.

ಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಭಾವಸಂಗಮ ಕಾರ್ಯಕ್ರಮಕ್ಕೆ ನಿಮ್ಮೊಂದಿಗೆ ನಾನು ಅನುಪಮ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾನು ಪರಿಚಯ ಇರುವಂತಹ ಕವಿ ಎಂ ಗೋಪಾಲಕೃಷ್ಣ ಅಡಿಗರು. ಈ ಕಾರ್ಯಕ್ರಮದಲ್ಲಿ ಗೋಪಾಲಕೃಷ್ಣ ಅಡಿಗರ ಕಿರು ಪರಿಚಯ, ಹಾಗೆಯೇ ಕೆಲವೊಂದಷ್ಟು ಹಾಡುಗಳು ನಿಮಗಾಗಿ ನಿಮ್ಮ ವೇಣುಧ್ವನಿಯಲ್ಲಿ. ಇದು 90.4 FM KLE ಕನಸು.

ಕಾರ್ಯಕ್ರಮಕ್ಕೆ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ, ಇದು 90.4 FM. ಅಡಿಗರು ಕರದ ಕಾವ್ಯ ಕ್ಷೇತ್ರಗಳಲ್ಲಿ ನವ್ಯತೆ ಎಂಬ ಹೊಸ ಸಂಪ್ರದಾಯವನ್ನ ಬೆಳೆಸಿದ್ರು. ಕನ್ನಡ ಸಾಹಿತ್ಯಕ್ಕೆ ಹೊಸ ಆಯಾಮವನ್ನ ನೀಡಿ ಯುಗ ಪ್ರವರ್ತಕ ಕವಿಯಾದ್ರು. ನವ್ಯದ ಸಾಹಿತ್ಯದ ನಾಯಕವನ್ನ ವಹಿಸಿ ಸುಮಾರು ಕಾಲು ಶತಮಾನಗಳ ಕಾಲ ಅಡಿಗರು ಕನ್ನಡ ಕಾವ್ಯ ಲೋಕದ ಶಿಖರದಲ್ಲಿದ್ರು. ಕಾವ್ಯದಲ್ಲಿ ಅವರು ಮಾಡಿದ ಕ್ರಾಂತಿಕಾರಿ ಪರಿವರ್ತನೆ, ಕತೆ, ಕಾದಂಬರಿ, ನಾಟಕ, ವಿಮರ್ಶೆ ಮುಂತಾದ ಇತರ ಸಾಹಿತ್ಯ ಪ್ರಕಾರಗಳ ಮೇಲೂ ಪ್ರಭಾವವನ್ನ ಬೀರಿ ಸಮಗ್ರ ಕನ್ನಡ ಸಾಹಿತ್ಯಕ್ಕೆ ಹೊಸ ಆಯಾಮವನ್ನ ನೀಡಿದ್ರು. ಅಡಿಗರು ಕನ್ನಡ ವಿಮರ್ಶೆಯಲ್ಲಿಯೂ ಸಹ ಪ್ರಬುದ್ಧತೆಯನ್ನ ತಂದ್ರು. ಸಾಕ್ಷಿ ಎಂಬ ಉನ್ನತ ಮಟ್ಟದ ಸಾಹಿತ್ಯ ಪತ್ರಿಕೆಯನ್ನ ಸುಮಾರು 20 ವರ್ಷಗಳ ಕಾಲ ನಡೆಸಿ ಹೊಸ ಸಂವೇದನೆಯನ್ನ ಹೊಸ ಲೇಖಕರನ್ನ ಪ್ರೋತ್ಸಾಹಿಸಿದ್ರು. ತಮ್ಮ ಕಾವ್ಯ, ಗದ್ದೆ, ವೈಚಾರಿಕತೆ, ವ್ಯಕ್ತಿತ್ವ, ಪ್ರಭಾವ, ಮಾರ್ಗದರ್ಶನಗಳ ಮೂಲಕ ಅಡಿಗರು ಮಾಡಿದಂತಹ ಸಾರಸ್ವತ್ವ ಸಾಧನೆ ಅನನ್ಯವಾಗಿದೆ. ಸಾಹಿತ್ಯ, ಸಂಸ್ಕೃತಿ, ಶಿಕ್ಷಣ, ರಾಜಕೀಯ ಹೀಗೆ ವಿವಿಧ ವಿಷಯಗಳ ಬಗ್ಗೆ ಅಡಿಗರು ಅನೇಕ ಲೇಖಕಗಳನ್ನು ಬರೆದಿದ್ದಾರೆ. ಇವರು ಫೆಬ್ರವರಿ 18, 1918 ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮುಗೇರಿಯಲ್ಲಿ ರಾಮಪ್ಪ ಹಾಗೂ ಗೌರಮ್ಮನ ಮಗನಾಗಿ ಜನಿಸಿದರು. ಅಮೃತ ವಾಹಿನಿಯೊಂದು

ಮತ್ತೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ. ಇದು 90.4 FM KLE ಕನಸು ಕಾರ್ಯಕ್ರಮವಿದು ಭಾವಸಂಗಮ. ಒಂದು ಸಾರಿ ಅಡಿಗರು ಮೆಟ್ಟಿಲೇರಿ ಹೋಗ್ತಾ ಇದ್ರಂತೆ. ಸುತ್ತು ಕಡೆಯಿಂದ ನಮ್ಮ ವೇಣುಧ್ವನಿ ತರದ್ದೇ ರೇಡಿಯೋ ಕೇಳಿಸ್ತಾ ಇತ್ತಂತೆ. ಮೆಟ್ಲು ಹತ್ತುತ್ತಿದ್ದಂತೆಯೇ ಅವರಿಗೆ ಅಚಾನಕ್ ಆಗಿ ಅಲ್ಲಿ ಕರೆಂಟ್ ಹೋಗಿದ್ದರಿಂದ ಅವರಿಗೆ ಆ ಧ್ವನಿ ಕೇಳದಂತಾಯಿತಂತೆ. ಆ ಸಂದರ್ಭದಲ್ಲಿ ದೂರದಲ್ಲೆಲ್ಲೋ ಕೊಳಲು ಊದುವ ಧ್ವನಿ ಕೇಳಿಸ್ತಂತೆ. ಆಗ ಅವರ ತಲೆಯಲ್ಲಿ ಹೊಳೆದ ಕವಿತೆಯೇ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಈ ಕೊಳಲ ಧ್ವನಿ ಅವರಿಗೆ ಪ್ರೇರಣೆಯನ್ನ ಕೊಡ್ತಂತೆ. ಹಾಗೆ ಆ ಸಾಲುಗಳನ್ನು ಬಳಸಿ ಇಡೀ ಜೀವನ ತತ್ವಗಳನ್ನು ಅದರಲ್ಲಿ ತುಂಬಿ ಅತ್ಯಂತ ಮನೋಜ್ಞವಾಗಿ ಕಾವ್ಯ ರಚನೆ ಮಾಡ್ತಾರೆ. ಅದರಲ್ಲಿ ಬುದ್ಧನ ತತ್ವ ಇದೆ, ಬುದ್ಧ ಸನ್ಯಾಸತ್ವವನ್ನು ಸ್ವೀಕರಿಸಿದ ಬಗೆ ಇದೆ. ಹಾಗೇನೆ ಇರುವುದೆಲ್ಲವ ಬಿಟ್ಟು ಇರದುದರ ಕಡೆಗೆ ತುಡಿಯುವುದೇ ಜೀವನ ಅನ್ನೋದನ್ನ ಅದರಲ್ಲಿ ಮನೋಜ್ಞವಾಗಿ ವಿವರಿಸಿದ್ದಾರೆ. ಈಗ ಕಾರ್ಯಕ್ರಮದಲ್ಲಿ ನಿಮಗಾಗಿ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ಕಾರ್ಯಕ್ರಮದಲ್ಲಿ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. ಗೋಪಾಲಕೃಷ್ಣ ಅಡಿಗರಿಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳು ಅಪಾರ. ಅದರಲ್ಲಿ 1974 ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1957 ಅಡಿಗರಿಗೆ ವರ್ಧಮಾನ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹಾಗೆಯೇ 1979 ಕೇರಳದ ಪ್ರತಿಷ್ಠಿತ ಕುಮಾರ್ ಸನ್ಮಾನ್ ಪ್ರಶಸ್ತಿ, ಹಾಗೆಯೇ 1979 ಧರ್ಮಸ್ಥಳದಲ್ಲಿ ನಡೆದ 51ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ, 1980 ಸಮಗ್ರ ಕಾವ್ಯಕ್ಕೆ ಮೂಡುಬಿದ್ರೆಯ ವರ್ಧಮಾನ ಪ್ರಶಸ್ತಿ, 1982 ಪ್ಯಾರಿಸ್ ಯುಗೋಸ್ಲೋವಿಯಾಗಳಲ್ಲಿ ನಡೆದ ವಿಶ್ವಕಲಾ ಸಮ್ಮೇಳನದಲ್ಲಿ ಆಹ್ವಾನಿತರಾಗಿದ್ದರು. ಹಾಗೆಯೇ 1986 ಮಧ್ಯಪ್ರದೇಶ ಸರ್ಕಾರ ಆರಂಭಿಸಿದ ಪ್ರಥಮ ಕಬೀರ್ ಸನ್ಮಾನ ಪ್ರಶಸ್ತಿ, 1986 ರಾಜ್ಯೋತ್ಸವ ಪ್ರಶಸ್ತಿ, 1988 ಥೈಲ್ಯಾಂಡಿನ ಬ್ಯಾಂಕಾಕ್ ನಗರದಲ್ಲಿ ನಡೆದ ಜಾಗತಿಕ ಕವಿ ಸಮ್ಮೇಳನದಲ್ಲಿ ವರ್ಲ್ಡ್ ಅಕಾಡೆಮಿ ಆಫ್ ಆರ್ಟ್ಸ್ ಅಂಡ್ ಕಲ್ಚರ್ ಸಂಸ್ಥೆ ಅವರಿಗೆ ಡಾಕ್ಟರೇಟ್ ಮತ್ತು ಲಿಟ್ರೇಚರ್ ಪ್ರಶಸ್ತಿ ನೀಡಿ ಗೌರವಿಸಿತು. ಅಡಿಗರ ಮೊದಲ ಕವನ ಸಂಕಲನ ಭಾವತರಂಗ ಪ್ರಕಟವಾದದ್ದು 1946. ನಂತರದಲ್ಲಿ ಅವರ 11 ಕವನ ಸಂಕಲನಗಳು ಪ್ರಕಟವಾದವು. ಕಟ್ಟುವೆವು ನಾವು, ನಡೆದು ಬಂದ ದಾರಿ, ಚಂಟೆ ಮದ್ದಳೆ, ಭೂಮಿಗೀತ, ವರ್ಧಮಾನ, ಇದನ್ನು ಬಯಸಿರಲಿಲ್ಲ, ಮೂಲಕ ಮಹಾಶಯರು, ಬತ್ತಲಾರದ ಗಂಗೆ, ಚಿಂತಾಮಣಿಯಲ್ಲಿ ಕಂಡ ಮುಖ, ಸುವರ್ಣ ಪುತ್ತಳಿ ಹಾಗೂ ಬಾ ಇತ್ತ ಇತ್ತ. ಅಡಿಗರು ಅನಾಥ, ಆಕಾಶದೀಪ ಎಂಬ ಎರಡು ಕಾದಂಬರಿಗಳನ್ನು ಸಹ ಬರೆದಿದ್ದಾರೆ. ಕಾರ್ಯಕ್ರಮದಲ್ಲಿ ಈಗೊಂದು

ಪ್ರೀತಿಯ ಸ್ವಾಗತ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ. ಇದು ವೇಣುಧ್ವನಿ 90.4 FM KLE ಕನಸು. ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಾ ಇದ್ದೆ ಗೋಪಾಲಕೃಷ್ಣ ಅಡಿಗರ ಬಗ್ಗೆ. ಸ್ವಾತಂತ್ರ್ಯ ಪೂರ್ವದ ಬಹುತೇಕ ಕನ್ನಡದ ಸಾಹಿತಿಗಳು ಪೌರಾಣಿಕ ಇತಿಹಾಸ ಹಾಗೇನೆ ಕೆಲವೊಬ್ಬರು ಸಾಮಾಜಿಕ ವಿಷಯಗಳನ್ನ ತಮ್ಮ ಬಹುತೇಕ ಬರಹಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದರೆ, ಅಡಿಗರು ಮಾತ್ರ ಕನ್ನಡ ಕಾವ್ಯ ಕ್ಷೇತ್ರದಲ್ಲಿ ನವ್ಯತೆ ಎಂಬ ಹೊಸ ಸಂಪ್ರದಾಯವನ್ನ ಬೆಳೆಸಿದ್ರು. ಬೇಂದ್ರೆ ಕಾರಂತರಂತಹ ದಿಗ್ಗಜರುಗಳೇ ಅವರ ಕಾವ್ಯ ಸೃಷ್ಟಿಗೆ ಮಾರು ಹೋಗಿದ್ದರು. ನವ್ಯ ಸಾಹಿತ್ಯದ ಮುಂದಾಳತ್ವವನ್ನು ವಹಿಸಿ ತಾವೂ ಬರೆದಿದ್ದಲ್ಲದೆ ಇನ್ನೂ ನೂರಾರು ಲೇಖಕರಿಗೆ ಪ್ರೋತ್ಸಾಹ ನೀಡುತ್ತಾ ದಾರಿದೀಪವಾದ ಶ್ರೀ ಎಂ ಗೋಪಾಲಕೃಷ್ಣ ಅಡಿಗರು ನಿಜವಾಗ್ಲೂ ನಮ್ಮ ಹೆಮ್ಮೆಯ ಕನ್ನಡದ ಕವಿಗಳು ಅಂತ ಹೇಳ್ತಾ, ಮತ್ತೊಬ್ಬ ಕವಿ ಮತ್ತಷ್ಟು ಗೀತೆಗಳೊಂದಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ KLE ವೇಣುಧ್ವನಿಯನ್ನ. ಇದು 90.4

0: ನಮಸ್ಕಾರ, ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM ಕೆ ಎಲ್ ಇ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಸ್ನೇಹಿತರೆ ಇದು ಯುವ ಧ್ವನಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ಅತಿಥಿ ಭರತನಾಟ್ಯಂ ಡಾನ್ಸರ್ ಆದ ಶ್ರವ್ಯ ಪೂಜಾರಿ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಶ್ರವ್ಯ ಅವರೇ, ಹಾಗೂ ನಮಸ್ಕಾರ.
1: ಥ್ಯಾಂಕ್ ಯು, ನಮಸ್ಕಾರ.
0: ಕಾರ್ಯಕ್ರಮ ಪ್ರಾರಂಭ ಮಾಡೋಣ, ಅದಕ್ಕಿಂತ ಮುಂಚೆ ತಮ್ಮ ಕಿರು ಪರಿಚಯ.
1: ನನ್ನ ಹೆಸರು ಶ್ರವ್ಯ ಪೂಜಾರಿ ಅಂತ. ಸೊ ನಾನು ಭರತನಾಟ್ಯಂ ಡಾನ್ಸರ್. ನನ್ನ ಈಗಲೂ ನನ್ನ ಪರೀಕ್ಷೆಯನ್ನು ಇನ್ನೂ ಕೊಡ್ತಾ ಬರ್ತಿದ್ದೀನಿ. ಸೊ ನನ್ನ ವಿದುಷಿ ಇನ್ನು ವಿದ್ವತ್ ಕಂಪ್ಲೀಟ್ ಆಗಲಿಕ್ಕೆ ಮುಂದಿನ ವರ್ಷ ನಾನು ಈ ಟೈಮಿಗೆ ವಿದ್ವತ್ ಕಂಪ್ಲೀಟ್ ಆಗಿರುತ್ತೆ. ಸೊ ಅದ್ರ ಒಟ್ಟಿಗೆ ನನ್ನ ಎಜುಕೇಷನ್ ಬಂದರೆ ಕಾಲೇಜ್ ಅಕಾಡೆಮಿಕ್ಸಲ್ಲಿ ನಾನು MBA ಮಾಡ್ತಿದ್ದೇನೆ. ಸೊ ಅಟ್ ಅ ಟೈಮ್ ನಾನು ಕಾಲೇಜ್ MBA ಕೂಡ ಮಾಡ್ತಿದ್ದೇನೆ, ಈ ಕಡೆ ಡ್ಯಾನ್ಸ್ ಕೆರಿಯರಲ್ಲೂ ನನ್ನ ಇಂಟ್ರೆಸ್ಟ್ ಇಟ್ಕೊಂಡು ಅದರಲ್ಲೂ ಕೂಡ ಕಂಟಿನ್ಯೂ ಮಾಡ್ತಿದ್ದೇನೆ. ಸೊ ನನ್ನ ನೇಟಿವ್ ಬಂದುಬಿಟ್ಟು ಶಿವಮೊಗ್ಗ, ಬಟ್ ಅಲ್ಲಿಂದ ಪ್ರಾಪರ್ ಅಲ್ಲಿದ್ರು, ಬಟ್ ನನ್ನ ಎಜುಕೇಷನ್ ಲೈಕ್ ಬಾಟಪ್ ಎಲ್ಲ ಇಲ್ಲಿ ಬೆಳಗಾಮಲ್ಲಿ ಆಗಿರೋದು. ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ದಿಸ್ ಪ್ಲೇಸ್ ಅಂತ ಹೇಳ್ಬೋದು, ಬಿಕಾಸ್ ನನಗೆ ಇಂಟ್ರೆಸ್ಟ್ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಬೆಳಗಾಂ ತುಂಬ ಹೆಲ್ಪ್ ಮಾಡಿದೆ. ಸೊ ನಾನು ಮುಂದೆ ಯಾವ ಪ್ಲೇಸಿಗೆ ಹೋದ್ರೂ ಬೆಳಗಾಂ ವಿಲ್ ಬಿ ಮೈ ಹಾರ್ಟ್ ಅಂತಲೇ ಹೇಳ್ಬೋದು, ಬಿಕಾಸ್ ದಿಸ್ ಪ್ಲೇಸ್ ಹ್ಯಾಸ್ ಗಿವನ್ ಮಿ ಆಪರ್ಚುನಿಟಿ ಟು ಫುಲ್ಫಿಲ್ ಮೈ ಇಂಟ್ರೆಸ್ಟ್ ಅಂತ ಹೇಳ್ಬೋದು.
0: ಸೊ ಅಂತ ಸಂದರ್ಭದಲ್ಲಿ ಭರತನಾಟ್ಯಂ ಎಲ್ಲೆಲ್ಲ ಕಲಿಸ್ತೀರಾ, ನೀವು ಗುರುಗಳು ಯಾರ ಕಡೆಯಿಂದ ಕಲ್ತೀರಾ, ಅದ್ರ ಬಗ್ಗೆ ತಿಳ್ಕೋಬೇಕು ನಿಮ್ ಕಡೆಯಿಂದ.
1: ಸೊ ನನ್ನ ಗುರುಗಳಾಗಿ ಬಂದ್ಬಿಟ್ಟು ವಿದ್ವಾನ್ ಶ್ರೀಟಿ ರವೀಂದ್ರ ಶರ್ಮಾ ಸರ್, ಅವರು ಮೂರು ಕಡೆ ಕ್ಲಾಸಸ್ ಅನ್ನು ತಗೊಳ್ತಾರೆ. ಸೊ ನಾನು ಆಲ್ಮೋಸ್ಟ್ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿರೋದು ಭರತನಾಟ್ಯಂ ಅಂತ ಹೇಳ್ಬಿಟ್ಟು ವೆನ್ ಐ ವಾಸ್ ಇನ್ ದ 7th ಸ್ಟ್ಯಾಂಡರ್ಡ್ ಅಂತ ಹೇಳ್ಬೋದು. ಸೊ ಇಟ್ಸ್ ಆಲ್ಮೋಸ್ಟ್ 13 years ಈಗ ಕಂಟಿನ್ಯೂ 13 years ಪ್ಲಸ್ ಅವ್ರಕಡೆನೆ ಟ್ರೈನ್ಡ್ ಆಗಿದ್ದೀನಿ. ಸೊ ಅಟ್ ಇಯರ್ ಅಂದ್ರೆ 2013 ಅಲ್ಲಿ ನಾನು ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಭರತನಾಟ್ಯಂ ವಿತ್ ಇಂಟ್ರೆಸ್ಟ್ ಇಂದ. ಸೊ ನಾನು ಎಲ್ಲಿ ಕ್ಲಾಸ್ ತಗೊಳ್ತೀನಿ ಅಂದ್ರೆ, ನಾನು ಎಂಕನ್ ಮರಡಿಲಿ ಕ್ಲಾಸ್ ತಗೊಳ್ತೀನಿ, ಅದು ನೃತ್ಯಾಂಶ, ಅದು ನಂದೇ ಓನ್ ಕ್ಲಾಸ್ ಇದೆ. ಸೊ ಅಲ್ಲಿ ನನ್ನ ಹತ್ರ ಒಂದು 65 ಸ್ಟೂಡೆಂಟ್ಸ್ ಪ್ಲಸ್ ಇದ್ದಾರೆ ಸ್ಟೂಡೆಂಟ್ಸ್. ಮತ್ತೆ ಇನ್ನೊಂದು ಇಲ್ಲೇ ಬೆಳಗಾಂ ತಗೊಳ್ತೀನಿ, ಗುರುಪ್ರಸಾದ್ ಕಾಲೋನಿಯಲ್ಲಿ ಸಪ್ತಸ್ವರ ಅಂತ ಕ್ಲಾಸ್ ಇದೆ. ಸೊ ಅಲ್ಲಿ ಭರತನಾಟ್ಯಂ ತಗೊಳ್ತೀನಿ ನಾನು, ಅಲ್ಲೂ ಸ್ಟ್ರೆಂತ್ ಚೆನ್ನಾಗಿದೆ.
0: ಭರತನಾಟ್ಯಂ ಅಂದ ತಕ್ಷಣ ಎಲ್ಲರ ಕಣ್ ಮುಂದೆ ಬರುವ ಒಂದೇ ದೃಶ್ಯ, ವಿಚ್ ಇಸ್ ಉತ್ತಮವಾದ ನೃತ್ಯ ಡಾನ್ಸ್. ಆಮೇಲೆ ಆ ಒಂದು ಡ್ರೆಸ್ ಏನ್ ಹಾಕೋತಾರೆ ಅದಾಗಿರಲಿ, ಗೆಜ್ಜೆ ಸದ್ದು ಅದಾಗಿರಲಿ, ತೌಡ್ ಭರತನಾಟ್ಯಂ ಡಾನ್ಸರ್ ಸ್ವಲ್ಪ ಇತರ ಇತಿಹಾಸದ ಬಗ್ಗೆ ತಿಳ್ಸ್ಕೋಬಹುದಾ?
1: ಸೊ ಎಲ್ರಿಗೂ ಈಗ ಬೇಸಿಕಲಿ ಭರತನಾಟ್ಯಂ ಅಂದ್ರೆ ಗೊತ್ತಿರೋದು, ಅವ್ರು ನೋಡಿದ ತಕ್ಷಣ ಗೊತ್ತಿರೋದು ಆ ಕಾಸ್ಟ್ಯೂಮ್ ಗೊತ್ತಿರುತ್ತೆ, ಮೇಕಪ್ ಆರ್ನಮೆಂಟ್ಸ್ ಎಲ್ಲ ಹಾಕೊಳ್ತಾರೆ, ದೇಲ್ ಪರ್ಫಾರ್ಮ್ ಅಂತ ಅಷ್ಟೇ ಗೊತ್ತಿರುತ್ತೆ. ಬಟ್ ಭರತನಾಟ್ಯಂಗೆ ತುಂಬಾ ಹಿಸ್ಟ್ರಿ, ಒಳ್ಳೆ ಹಿಸ್ಟ್ರಿ ಇದೆ. ನಾವು ಬಿಲೀವ್ ಮಾಡೋದೇನಂದ್ರೆ, ದೇವರುಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರನೇ ಈ ನೃತ್ಯವನ್ನು ರೂಪಿಸರು, ಅವರೇ ಮೇನ್ ಅಂದ್ರೆ ಬಿಗ್ನರ್ಸ್ ಈ ಡ್ಯಾನ್ಸ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ, ದೇ ಆರ್ ದ ಮೇನ್ ಬಿಗ್ನಿಂಗ್ ಪಾಯಿಂಟ್ ಈ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ಲಿಕ್ಕೆ. ಸೊ ಅವರು ಈ ನೃತ್ಯ ಕಲೆನ ಈಗ ದೇವಾನ್ ದೇವತೆಗಳು ಬಂದು ನಮಗೆ ಮುಂದೆ ಈ ಜನಗಳಿಗೆ ಒಂದು ಯಾವ್ದಾದ್ರು ಒಂದು ಕಲೆನ ಪಾಸ್ ಮಾಡ್ಬೇಕು ಅಂದ್ರೆ ಯಾವ್ದಾದ್ರು ಒಂದು ಕಲೆ ಬೇಕು ಅಂತ, ವೇದಗಳು ಬೇಕು ಅಂತ ಕೇಳಿರೋದು. ಸೊ ಅವಾಗ ವಿಷ್ಣು ಬ್ರಹ್ಮ ಆಮೇಲೆ ಈಶ್ವರ, ಸೊ ಮೂರ್ ಜನ ಆ ಒಂದು ಕಲೆನ ಅಂದ್ರೆ ನೃತ್ಯ ವೇದವನ್ನು, ಐದನೇ ವೇದ, ನಾಲ್ಕು ವೇದ ಇದೆ ಅಲ್ಲ, ಸೊ ಆ ನಾಲ್ಕು ವೇದಗಳಿಂದ ಲೈಕ್ ಶಬ್ದ ಆಗಿರ್ಬೋದು, ರಾಗ ಆಗಿರ್ಬೋದು, ಸೊ ಇತರ ಬೇರೆ ಬೇರೆ ವೇದಗಳಿಂದ ಐದನೇ ವೇದ, ದಟ್ ಇಸ್ ನೃತ್ಯ ವೇದನ ರಚಿಸಿದ್ದಾರೆ. ಸೊ ಆ ವೇದನ ಭರತನಿಗೆ ಕೊಟ್ಟು ಭರತ ಮುನಿ ಅವರು ಹೆಸರು, ಭರತ ಮುನಿ ಬುಕ್ ಅಲ್ಲಿ ಎಲ್ಲ ಕಂಪೋಸಿಷನ್ ಮಾಡಿ ಇದನ್ನ ಮುಂದೆ 100 ಮಕ್ಕಳು ಅಂದ್ರೆ ಅವ್ರ ಶಿಷ್ಯರಾಗಿರ್ಬೋದು, ಸೊ ಅವ್ರಿಗೆ ಸಾರಿರುವಂತದ್ದು. ಸೊ ಆ 100 ಸ್ಟೂಡೆಂಟ್ಸ್ ಕಲ್ತು ಅದನ್ನ ಮತ್ತೆ ಎಲ್ಲ ಜನರಿಗೆ, ಜನಸಾಮಾನ್ಯರಿಗೆ ಮುಂದೆ ಯೂಸ್ ಮಾಡ್ಕೊಳ್ಳಿ ಅಂತ ಒಂದು ಕಲೆ ರೀತಿ ಈ ತರ ಬಂದಿರೋದು, ಪಾಸ್ ಆಗಿರೋದು. ಇದು ಕೆ ವಿ ರೆಸ್ಪೆಕ್ಟ್. ಇದನ್ನ ಬೇರೆ ಯಾವುದು ಶೈಲಿಯಲ್ಲಿ ಹೇಗಿದ್ರು ನಾವೀಗ ಬೇರೆ ಏನಾದ್ರು ಆರ್ಟ್ ಫಾರ್ಮ್ ಮಾಡೋದಿದ್ರೆ ಏನಾದ್ರು ಸ್ವಲ್ಪ ಚೇಂಜಸ್ ಮಾಡಿ ಮಾಡ್ಬೋದು, ನಮ್ ಓನ್ ಕೋರಿಯೋಗ್ರಫಿ ತರ ಮಾಡ್ಬೋದು, ಬಟ್ ಇದ್ರಲ್ಲಿಲ್ಲ. ಏನ್ ಶಾಸ್ತ್ರ ಇದೆ ಅದೇ ಅಕಾರ್ಡಿಂಗ್ ಅದೇ ಫಾರ್ಮ್ ಅಲ್ಲಿ ನಾವು ಪರ್ಫಾರ್ಮ್ ಮಾಡ್ಬೇಕಾಗತ್ತೆ. ಇದಿಷ್ಟು ಇತಿಹಾಸ ಇದೆ ಅಂದ ತಕ್ಷಣ ಆ ಇತಿಹಾಸ ಹೇಗಿದೆಯೋ ಅದೇ ತರ ನಾವು ಫಾಲೋ ಮಾಡ್ಕೊಂಡು ಮಾಡ್ಬೇಕಾಗತ್ತೆ. ಸೊ ನಾವೇನೇ ಓನ್ ಚೇಂಜಸ್ ಮಾಡ್ತೀವಿ, ನಮ್ದೇ ಓನ್ ನಾವು ಸ್ವಲ್ಪ ಚೇಂಜ್ ಮಾಡ್ತೀವಿ ಅಂದ್ರೆ ಆಗಲ್ಲ. ಸೊ ಅದೇ ರೂಲ್ಸ್ ಅನ್ನು ಫಾಲೋ ಮಾಡ್ಕೊಂಡು ಬರೋದಕ್ಕೆ ಅದು ಮೇನ್ ಕ್ಲಾಸಿಕಲ್ ಡಾನ್ಸ್ ಅಂತ ಈಗ ರಿಜಿಸ್ಟರ್ ಆಗಿರೋದು.
0: ಇಷ್ಟು ಇತಿಹಾಸ ಇದೆ ಭರತನಾಟ್ಯಂಗೆ ಅಲ್ವಾ, ಅದರೊಂದಿಗೆ ಅದಕ್ಕೆ ಒಂದು ಆಧ್ಯಾತ್ಮ ಒಂದು ಏನಂತಾರೆ ಇತಿಹಾಸನೂ ಇದೆ. ಅಂಡ್ ನಿಯಮದ ಬಗ್ಗೆ ತಾವು ಹೇಳ್ತಾ ಇದ್ರಿ, ಆ ಒಂದು ನಿಯಮ ಅಂಡ್ ಪದ್ಧತಿ ಪ್ರಕಾರನೇ ಹೋಗ್ಬೇಕು. ಸ್ವಲ್ಪ ಈಗ ಕಾಲ ಹೆಂಗಾಗಿದೆ, ಏನಾದ್ರೂ ಒಂದು ವಿಷಯವನ್ನ ಡಿಫ್ರೆಂಟ್ ಆಗಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಬಟ್ ದಿಸ್ ಇಸ್ ಕ್ಲಾಸಿಕಲ್ ಭರತನಾಟ್ಯಂ. ಇಂಥ ಸಂದರ್ಭದಲ್ಲಿ ಇದರಲ್ಲಿ ಏನಾದ್ರು ಚೇಂಜಸ್ ಮಾಡಿದ್ರೆ ಏನಾದ್ರೂ ಏನಂತಾರೆ ನಷ್ಟ ಇದೆಯಾ, ಯಾರಾದ್ರೂ ಇದರಲ್ಲಿ ಚೇಂಜಸ್ ಮಾಡಿದ್ದಾರಾ?
1: ಚೇಂಜಸ್ ಅಂದ್ರೆ ನಮ್ ಈಗ ನಾವು ಅಡವೂಸ್ ಅಂತ ಮಾಡ್ತೀವಿ. ಅಡವೂಸ್ ಅಂದ್ರೆ ಬೇಸಿಕಲಿ ಸ್ಟೆಪ್ಸ್ ಅಂತ, ನಾವು ಬೇಸಿಕ್ ಸ್ಟೆಪ್ಸ್ ಬೇರೆ ಈಗ ಸ್ಟೈಲ್ ಫಾರ್ಮ್ ಅಲ್ಲಿ ಸ್ಟೆಪ್ಸ್ ಏನಂತೇವಲ್ಲ, ಸೊ ನಾವು ಭರತನಾಟ್ಯಮ್ ಅಲ್ಲಿ ಅಡವುಸ್ ಅಂತ ಹೇಳ್ತೀವಿ. ಸೊ ಅಡವುಸ್ ಆರ್ ದ ಫಿಕ್ಸ್, ಅದೇ ತರ ಮಾಡ್ಬೇಕು. ಆ ಬೇರೆ ಬೇರೆ ಅಡವುಸ್ ತಗೊಂಡು ನಾವು ಕಾಂಬಿನೇಷನ್ಸ್ ಆಫ್ ಸ್ಟೆಪ್ಸ್ ಮಾಡಿ ನಾವು ಕೋರಿಯೋಗ್ರಾಫ್ ಮಾಡೋದು ಬೇರೆ, ಆ ಏನ್ ಬೇಸಿಕ್ ಸ್ಟೆಪ್ಸ್ ಅಡವುಸ್ ಏನಿದೆ ಅದರಲ್ಲೇ ಚೇಂಜಸ್ ಮಾಡೋದು ತಪ್ಪಾಗುತ್ತೆ. ಓಕೆ, ಸೊ ನಾವು ಏನು ಸ್ಟಾರ್ಟಿಂಗ್ ಇಂದ ನಾವು ಏನ್ ಒಂದು ರೂಟ್ ಇದೆ ಅಲ್ಲ, ಸೊ ಅದನ್ನ ಫಾಲೋ ಮಾಡ್ಬೇಕಾಗತ್ತೆ. ಅದನ್ನ ತಗೊಂಡು ಅದರಲ್ಲಿ ಇಂಪ್ರೂವೈಸೇಷನ್ ಮಾಡೋದಾದ್ರೆ ಮಾಡಬಹುದು, ಅದ್ರಲ್ಲಿ ತಪ್ಪಿಲ್ಲ. ಬಟ್ ಅದನ್ನ ಬಿಟ್ಟು ನಮ್ದೇ ಓನ್ ಕ್ರಿಯೇಷನ್ ಆಗಿ ಮಾಡ್ತೀನಿ ಅಂದ್ರೆ ತಪ್ಪಾಗುತ್ತೆ. ಸೊ ಕ್ಲಾಸಿಕಲ್ ಅಲ್ಲಿ, ಸೊ ದಟ್ ಇಸ್ ದ ಮೇನ್ ಥಿಂಗ್, ರೂಲ್ಸ್ ನ ಫಾಲೋ ಮಾಡ್ಬೇಕಾಗಿರೋದು ಕ್ಲಾಸಿಕಲ್ ಡ್ಯಾನ್ಸ್ ಅಲ್ಲಿ.
2: ಸ್ನೇಹಿತರೆ, ನೀವು ಕೇಳ್ತಾ ಇದ್ರಾ ಯುವ ಧ್ವನಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಶ್ರವ್ಯ ಪೂಜಾರಿ ಅವರು ಭರತನಾಟ್ಯಂ ಡಾನ್ಸರ್, ಭರತನಾಟ್ಯಂ ಬಗ್ಗೆ ವಿವರವಾದ ಮಾಹಿತಿ ಅಂಡ್ ಅವರ ಬಾಲ್ಯದ ಜೀವನ ಶಿಕ್ಷಣದ ಬಗ್ಗೆ ಹೇಳ್ತಾ ಇದ್ರೆ, ಬನ್ನಿ, ತಾವು ತಮ್ಮ ಬಾಲ್ಯದ ಜೀವನದಲ್ಲಿ ಅಂದ್ರೆ ಶಾಲೆಯಲ್ಲಿ ಡಾನ್ಸ್ ಅಥವಾ ನೃತ್ಯ ಅಥವಾ ಭರತನಾಟ್ಯಂ ಮಾಡ್ತಾ ಬಂದಿದ್ರ, ಭರತನಾಟ್ಯಂಗೆ ಸ್ಫೂರ್ತಿ ಯಾರು, ಇನ್ಸ್ಪಿರೇಷನ್ ಯಾರು, ಅದ್ರ ಬಗ್ಗೆ ತಿಳಿಸಿ.
1: ನಂಗೆ ಮುಂಚೆಯಿಂದನು ಡಾನ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ನಾನು ಇಷ್ಟಪಟ್ಟು ನಂಗೆ ಅಪಾರ್ಟ್ ಫ್ರಮ್ ಸ್ಟಡೀಸ್ ಏನಾದ್ರೂ ಒಂದ್ರಲ್ಲಿ ಇಂಟ್ರೆಸ್ಟ್ ಇದೆ ತೋರಿಸಬೇಕು ಅಂದ್ರೆ ಅದು ಡಾನ್ಸ್. ಬಿಕಾಸ್ ಈಗ ನಾವು ನೋಡ್ಬೋದು, ಏನಾದ್ರೂ ಸ್ವಲ್ಪ ಬೇಜಾರಾದ್ರೂ ನಾವು ಡಾನ್ಸ್ ಮಾಡ್ಬೇಕನ್ಸುತ್ತೆ ಅಂತ. ಏನೋ ನನಗೆ ಹೇಗಂದ್ರೆ ಡಾನ್ಸ್ ಇದ್ರೆ ನನಗೆ ಏನೋ ಮೈಂಡ್ ಫ್ರೆಶ್ ಇದ್ದ ಹಾಗೆ. ಸೊ ನನ್ಗೆ ನನ್ನ ಸ್ಟೈಲ್ ಆಫ್ ಶೋಯಿಂಗ್ ಹ್ಯಾಪಿನೆಸ್ ಅನ್ನೋ ತರ ಡಾನ್ಸ್. ಸೊ ನಾನು ಸ್ಕೂಲಲ್ಲಿ ಸಣ್ಣ ವಯಸ್ಸಲ್ಲೂ ಅಷ್ಟೇ ತುಂಬಾ ಇಂಟ್ರೆಸ್ಟ್ ನನಗೆ ಸ್ಕೂಲ್. ಇಟ್ಸ್ ನಾಟ್ ಓನ್ಲಿ ಭರತನಾಟ್ಯಂ ಅಂತ, ಬೇರೆ ಫ್ರೀ ಸ್ಟೈಲ್ ಆದ್ರೂ ಬೇರೆ ಎಲ್ಲ ಟೈಪ್ ನಾನು ಡಾನ್ಸಸ್ ಎಲ್ಲ ಓನ್ ಆಗಿ ಮಾಡ್ಕೊಂಡು ಬಂದಿದ್ದೀನಿ ಸ್ಕೂಲ್ ಟೈಮಲ್ಲಿ. ಸೊ ಆಕ್ಚುಲಿ ನಾನು ತುಂಬಾ ಪ್ರಾಬಬ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡ್ ಇರುವಾಗಲೇ ನಾನು ಕ್ಲಾಸಿಕಲ್ ಜಾಯಿನ್ ಆಗಿದ್ದೆ. ನನ್ನ ಅಮ್ಮನಿಗೆ ಇಂಟ್ರೆಸ್ಟ್ ನನಗೆ ಯಾವ್ದಾದ್ರು ಒಂದು ಫಾರ್ಮ್ ಅಲ್ಲಿ ನನ್ನ ಮುಂತರಬೇಕು ಅಂತ. ಸೊ ಅವ್ರ ಇಂಟ್ರೆಸ್ಟ್ ಇಂದ ಆಕ್ಚುಲಿ ನನ್ಗೆ ನಾನು ಜಾಯಿನ್ ಆಗಿದ್ದು. ಬಟ್ ಅಗೇನ್ ಆ ಮ್ಯಾಮ್ ಅಲ್ಲಿಂದ ಮತ್ತೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗೋದಿತ್ತಂತ, ಸೊ ಕ್ಲಾಸ್ ಅಲ್ಲಿಗೆ ಡಿಸ್ಕಂಟಿನ್ಯೂ ಆಯ್ತು. ನಿಯರ್ಲಿ 1 ಇಯರ್ ಏನೋ ನಾನು ಹೋಗಿದ್ದೆ ಅಷ್ಟೇ. ಸೊ ಅಲ್ಲಿಗೆ ಡಿಸ್ಕಂಟಿನ್ಯೂ ಆಯ್ತು. ಆಮೇಲೆ ಮತ್ತೆ ನಾನು ಟಿಲ್ 6th ಸ್ಟ್ಯಾಂಡರ್ಡ್ ತನಕ ಏನು ಜಾಯಿನ್ ಮಾಡಿರ್ಲಿಲ್ಲ. ನಾನು ಫ್ರೀ ಸ್ಟೈಲೇ ಮಾಡ್ತಿದ್ದು ಲೈಕ್ ಸ್ಕೂಲಲ್ಲೆಲ್ಲ. ಅವಾಗ ನನ್ನ ಪ್ರಿನ್ಸಿಪಲ್ ಮ್ಯಾಮ್ ಇದ್ರು ಒಬ್ರು, ನಾನು ಸ್ಟಡೀಸ್ ಮಾಡಿದ್ದೆಲ್ಲ ಬರ್ತೇಶ್ ಸ್ಕೂಲಲ್ಲಿ. ಸೊ ಅಲ್ಲಿ ಪ್ರಿನ್ಸಿಪಲ್ ಮ್ಯಾಮ್ ಕಟ್ಕಿ ಮ್ಯಾಮ್ ಅಂತ ಇದ್ರು. ಏನೇ ಸ್ಕೂಲಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ಆದ್ರೂ ಲೈಕ್ ಬೇರೆ ಎಲ್ಲ ಸ್ಕಿಟ್ಟು ಡ್ರಾಮಾ ಎಲ್ಲ ಗ್ರೂಪ್ ಇದ್ರೆ ನಂದು ಶೀಸ್ ಟು ಟೆಲ್ ಲೈಕ್ ನೀನು ಒಂದು ಸಿಂಗಲ್ ಆಗಿ ಪ್ರೋಗ್ರಾಮ್ ಮಾಡಲೇಬೇಕು ಅಂತ. ಸೊ ಅವಾಗ ಅವ್ರು ಕೂಡ ನನ್ನ ಅಮ್ಮನಿಗೆ ಹೇಳಿದ್ರು ಒಂದಿನ ಕರೆದು ಪರ್ಸನಲ್ ಆಗಿ, ಇಲ್ಲ ಅವಳಿಗೆ ಡ್ಯಾನ್ಸ್ ಆಗಿ ಇಂಟ್ರೆಸ್ಟ್ ಇದೆ, ನೀವು ಯಾವ್ದಾದ್ರೂ ಒಂದು ಡ್ಯಾನ್ಸ್ ಕ್ಲಾಸ್ಗೆ ಹಾಕಿ, ಶೀಲ್ ಅಚೀವ್ ಇನ್ ಇಟ್ ಅಂತ. ಸೊ ಅವಾಗ ನನ್ನ ಅಮ್ಮನಿಗೆ ಒಂದ್ಸತಿ ಡಿಸ್ಕಂಟಿನ್ಯೂ ಆಗಿತ್ತಲ್ಲ ಕ್ಲಾಸು, ಮತ್ತೆ ಜಾಯಿನ್ ಮಾಡಿಸ್ಬೇಕು ಇವಳಿಗೆ ಅಂತ ಅವಾಗ ಮತ್ತೆ ಅಮ್ಮನಿಗೆ ಮೈಂಡ್ ಅಲ್ಲಿ ಬರ್ಲಿಕ್ಕೆ ಅದೇ ರೀಸನ್. ಸೊ ನನ್ನ ಪ್ರಿನ್ಸಿಪಲ್ ಮ್ಯಾಮ್ ನನ್ನ ಬಗ್ಗೆ ಕರೆದು ಶಿ ಹ್ಯಾಸ್ ಟೇಕನ್ ಹರ್ ಓನ್ ಟೈಮ್ ಸ್ವಲ್ಪ ನನ್ನ ಬಗ್ಗೆ ಮಾತಾಡ್ಲಿಕ್ಕೆ. ಸೊ ಇಂಟ್ರೆಸ್ಟ್ ಇದೆ ಹಾಕಿ ಅಂತ ಶಿ ಅಪ್ರೋಚ್ಡ್ ಅವಾಗ. ಸೊ ಅದಾದ್ಮೇಲೆ ಮತ್ತೆ ನಾನು 7th ಸ್ಟ್ಯಾಂಡರ್ಡ್ ಇದ್ದಾಗ ಮತ್ತೆ ಕಂಟಿನ್ಯೂ ಮಾಡ್ದೆ ನನ್ನ ಡ್ಯಾನ್ಸು. ಸೊ ಈ ತರ ಲೈಕ್ ತುಂಬಾ ನನ್ನ ಚೈಲ್ಡ್ಹುಡ್ ಅಲ್ಲಿ ಡ್ಯಾನ್ಸ್ ಅಂದ್ರೆ ಅವಾಗ ಹೇಗೆಂದ್ರೆ ನಂದೇ ಓನ್ ನಾನೇ ಏನಾದ್ರೂ ಒಂದು ಕ್ರಿಯೇಷನ್ ಮಾಡಿ ಲೈಕ್ ಫಿಲ್ಮ್ ಮೂವಿ ಸಾಂಗ್ಸಿಗೆಲ್ಲ ಡ್ಯಾನ್ಸ್ ಮಾಡೋದಾಗಿರ್ಲಿ, ಪರ್ಫಾರ್ಮ್ ಮಾಡೋದಾಗಿರ್ಲಿ. ಆಮೇಲೆ ನಮ್ಮ ಮನೇಲಿ ಅಷ್ಟು ಮೊದಲೆಲ್ಲ ಟಿವಿ ಇರ್ತಿರ್ಲಿಲ್ಲ ನಮ್ಮ ಮನೇಲಿ. ಸೊ ನಾನು ಪಕ್ಕದ ಮನೇಲಿ ಹೋಗಿ ಅವ್ರು ಯಾವಾಗ ಅದು ಟೈಮಿಂಗ್ ಬರೋದು 1 hour ಸಂಜೆ ಹೊತ್ತಲ್ಲಿ 1 hour ಮೂವಿ ಸಾಂಗ್ಸ್ ಎಲ್ಲ ಬರೋದು. ಸೊ ಆ ಟೈಮಿಂಗ್ ನಾನು ಎಕ್ಸಾಕ್ಟ್ಲಿ ಅವ್ರ ಮನೆಗೆ ಹೋಗಿ ಆ ಟಿವಿಲಿ ಬರೋ ಸ್ಟೆಪ್ಸ್ ಎಲ್ಲ ನೋಡ್ಕೊಂಡು ಬಂದು ಮಾಡೋದು. ಸೊ ನಾನು ಮುಂದಿನ ಇವೆಂಟ್ ಅಂದ್ರೆ ಪ್ರೋಗ್ರಾಮ್ ಸ್ಕೂಲ್ಗೆ ಪರ್ಫಾರ್ಮ್ ಮಾಡ್ಬೋದಲ್ಲ ಅಂತ. ಸೊ ಆ ತರ ಎಲ್ಲ ಪ್ರಿಪರೇಷನ್ ಮಾಡಿದ್ದೆ ನಾನು ನಂದು ಡ್ಯಾನ್ಸ್ ಪ್ರೋಗ್ರಾಮ್ಸ್ಗೆಲ್ಲ ನನ್ನ ಸ್ಕೂಲಲ್ಲಿ. ಬಟ್ ಆದ್ಮೇಲೆ ಅಗೇನ್ ನಾನು 7th ಸ್ಟ್ಯಾಂಡರ್ಡ್ ಇಂದ ಯಾವಾಗ ನನ್ನ ಕ್ಲಾಸಿಕಲ್ ಜರ್ನಿ ಸ್ಟಾರ್ಟ್ ಮಾಡಿದ್ನೋ ಇಟ್ ವಾಸ್ ಗುಡ್. ನಾನು ಆಕ್ಚುಲಿ ಕ್ಲಾಸಿಕಲ್ ಜಾಯಿನ್ ಮಾಡಿದ್ದು ಓವರ್ಆಲ್ ಅವ್ರ ಕಾಸ್ಟ್ಯೂಮ್ಸ್ ಆಗಿರ್ಲಿ, ಮೇಕಪ್ ಆಗಿರ್ಲಿ, ಆರ್ನಮೆಂಟ್ಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ, ರಿಚ್ ಆಗಿ ಕಾಣಿಸುತ್ತೆ, ನಾನು ಆ ತರ ಹಾಕೊಳ್ಬಹುದು ಮಾಡ್ಬೋದು ಅನ್ನೋ ಇಂಟ್ರೆಸ್ಟ್ ಇಂದ ನಾನು ಜಾಯಿನ್ ಆಗಿದ್ದು. ಬಟ್ ಆಸ್ ಅನ್ ಆಸ್ ಅದು ಹೇಗೆ ನಾನು ಎಕ್ಸಾಮ್ಸ್ ಎಲ್ಲ ಕೊಡ್ತಾ ಹೋದೆ, ಇಂಟ್ರೆಸ್ಟ್ ಅದೇ ತರ ಅದು ಹೇಗೆ ನಮ್ಮ ಹಿಸ್ಟ್ರಿ ಬಗ್ಗೆ ಎಲ್ಲ ತಿಳ್ಕೊಂಡೆ. ಸೊ ಹಾಗೆ ಇಂಟ್ರೆಸ್ಟ್ ಎಲ್ಲ ಬಿಲ್ಡ್ ಆಗಿ ಸೊ ಈಗ ಈ ಲೆವೆಲ್ಗೆ ಬಂದು ನಿಂತಿದ್ದೀನಿ.
2: ಬಹಳ ಮುಖ್ಯವಾಗಿ ಶಿಕ್ಷಕರ ಒಂದು ಹೆಸರು ತಗೊಂಡ್ರಿ, ಅವರ ಸಪೋರ್ಟ್ ಬಗ್ಗೆ ಹೇಳಿದ್ರಿ, ತಂದೆ ತಾಯಿ ಸಪೋರ್ಟ್ ಹೇಗಿತ್ತು ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಆಕ್ಚುಲಿ ಅಮ್ಮನಿಗೆ ತುಂಬಾ ಇಂಟ್ರೆಸ್ಟ್ ನನಗೆ ಡ್ಯಾನ್ಸ್ ಆಗಿರ್ಲಿ ಸಂಗೀತ ಆಗಿರ್ಲಿ ಯಾವ್ದನ್ನಾದ್ರೂ ಒಂದು ಕಲಿಸ್ಬೇಕು, ಯಾವ್ದಾದ್ರು ಒಂದು ಫಾರ್ಮ್ ಅಲ್ಲಿ ಮುಂದೆ ತರಬೇಕು ಅನ್ನೋದು. ಸೊ ಅದೇ ತರ ನನಗೂ ಡ್ಯಾನ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂದ ತಕ್ಷಣ ಕ್ಲಾಸಿಕಲ್ ನನಗೆ ನನ್ನ ಗುರುಗಳಾಗಿ ಒಂದು ಕ್ಲಾಸ್ ನನಗೆ ಹತ್ರ ಇದ್ದಿದ್ದು ನನಗೂ ಒಂದು ಸಹಾಯ ಆಯಿತು ಜಾಯಿನ್ ಆಗ್ಲಿಕ್ಕೆ. ಮತ್ತೆ ನನ್ನ ಅಮ್ಮ ಅಪ್ಪ ಇಬ್ರು ತುಂಬಾ ಸಪೋರ್ಟಿವ್. ಸೊ ನನ್ನ ಅಮ್ಮ ಹೇಗಂದ್ರೆ ಅವಾಗ ಟ್ರಾವೆಲ್ ಮಾಡಲಿದಾದ್ರೂ ಅವಾಗ ಎಲ್ಲ ತುಂಬಾ ಕಷ್ಟ ಇರ್ತಿತ್ತು, ನಾನು ಆಫ್ಟರ್ ಸ್ಕೂಲ್ ಸಂಜೆ ಮುಗಿದ್ಮೇಲೂ ಮತ್ತೆ ಅಲ್ಲಿಂದ ಮತ್ತೆ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೇಕು, ತುಂಬಾ ದೂರ ನಡ್ಕೊಂಡು ಹೋಗೋದು ಮತ್ತೆ ಕರ್ಕೊಂಡ್ ಬರೋದು. ಈಚ್ ಟೈಮ್ ಶಿ ಇಸ್ ಅ ವೆರಿ ಸಪೋರ್ಟಿವ್. ಅಪ್ಪನೂ ಅಷ್ಟೇ. ಈಗ ರೀಸೆಂಟ್ ಆಗಿ ನಾನೀಗ ವೀಣೆ ಕೂಡ ಕಲಿತಿದ್ದೇನೆ. ಸೊ ಅದಕ್ಕೂ ಅಷ್ಟೇ, ಈಗ ನಾನು ಕಲಿತೀನಿ ಕಲೀಲ ಅಂತ ಹೇಳಿದ್ರೆ ನಿನಗೆ ಇಂಟ್ರೆಸ್ಟ್ ಇಲ್ಲಾ ಕಲಿ, ಇನ್ನು ಅದಕ್ಕೆ ಹೋಗ್ಬೇಕಾ ಹೋಗು ಅಂತ ಎಲ್ಲದಕ್ಕೂ ನನ್ನ ಪೇರೆಂಟ್ಸ್ ಯಾವ್ದಕ್ಕೂ ಇಲ್ಲ ಬೇಡ ಅಂತ ಹೇಳಿಲ್ಲ, ನಿನ್ನ ಇಂಟ್ರೆಸ್ಟ್ ಇದೆಯಾ ನೀನ್ ಮಾಡು ಪರವಾಗಿಲ್ಲ ಅಂತ ಯಾವಾಗ್ಲೂ ಸಪೋರ್ಟಿವ್ ಆಗಿದ್ದಾರೆ ನನ್ನ ಪೇರೆಂಟ್ಸ್. ಸೊ ಅದೊಂದು ನನ್ ಇಲ್ಲಿ ತನಕ ನನ್ನ ಕೆರಿಯರ್ ಬಂದಿದೆ ಯಾವ್ದಾದ್ರು ಒಂದು ಫೀಲ್ಡ್ ಅಲ್ಲಿ ಅಂತ, ಅದಕ್ಕೆ ನನ್ನ ಪೇರೆಂಟ್ಸ್ ಕೂಡ ತುಂಬಾನೇ ಸಪೋರ್ಟಿವ್ ಅಂಡ್ ದೇ ಆರ್ ದ ಮೇನ್ ರೋಲ್ ಅಂತಾನೆ ಹೇಳ್ಬೋದು.
0: ಮನೆಯ ಸಪೋರ್ಟ್ ಇರಲೇಬೇಕು.
1: ಕೆಲವೊಬ್ಬರಿಗೆ
0: ಅದು ಸಿಗುವುದಿಲ್ಲ, ಅಂಡ್ ಎಸ್ಪೆಷಲಿ ಕಲಾಕ್ಷೇತ್ರದಲ್ಲಿ ಸಿಗುವುದಿಲ್ಲ. ಅಲ್ಲೇ ಒಂದು ಪ್ರಶ್ನೆ ಶ್ರವ್ಯ ಅವರೇ, ತಮ್ಮ ಮನೆಯಲ್ಲಿ ತಮ್ಮ ಪರಿವಾರದಲ್ಲಿ ಮತ್ತಾರಾದ್ರೂ ಕಲಾಕ್ಷೇತ್ರದಲ್ಲಿದ್ದಾರೆ? ಯಾಕೆಂದ್ರೆ ಈ ಲೆವೆಲ್ಗೆ ತಮಗೆ ನೋಡಿ, ನೀವು ವೀಣೆಯನ್ನು ಕಲಿತಿದ್ದೀರಾ, ಗಾಯಕಿನೂ ಕೂಡ, ಭರತನಾಟ್ಯಂ ಡಾನ್ಸರ್ ನೀವು ಕಲಿಸ್ತೀರಾ ಕೂಡ, ಫ್ಯಾಮಿಲಿಯಲ್ಲಿ ಯಾರು ಇದ್ದಾರಾ?
1: ಇಲ್ಲ,
0: ಯಾರು ಇಲ್ಲ ಕಲಾಕ್ಷೇತ್ರದಲ್ಲಿ. ಯು ದ ಫಸ್ಟ್. ಬಹಳ ಉತ್ತಮ. ಹೇಗೆಂದ್ರೆ ನಾರ್ಮಲಿ ಯಾರಾದ್ರೂ ಫ್ಯಾಮಿಲಿನಲ್ಲಿ ತಂದೆ ತಾಯಿ ಅಟ್ಲೀಸ್ಟ್ ಆಸಕ್ತರು ಇದ್ದೇ ಇರ್ತಾರೆ, ಅಂತದ್ರಲ್ಲಿ ನೀವು ಇದು ಫಸ್ಟ್ ಇನ್ಸೆಪ್ಷನ್ ನಿಮ್ ಕಡೆಯಿಂದಾನೇ ಪ್ರಾರಂಭವಾಗ್ತಾ ಇದೆ. ಬಹಳ ಉತ್ತಮ. ಭರತನಾಟ್ಯಂ ಅಂತ ಹೇಳಿದ ತಕ್ಷಣ ನಮ್ಗೆ ಇನ್ನೊಂದು ನೆನಪಾಗೋದು, ನನ್ನ ಕಣ್ಮುಂದೆ ಬರೋದು ಆ ಒಂದು ಗ್ರೀನ್ ಕಲರ್ ಪೇಂಟ್ ಹಾಕೊಂಡು ಈ ಕಡೆ ಇದ್ ಮಾಡ್ತಾರಲ್ಲ, ಅದು ಏನಂತಾರೆ, ಕಥಕ್ಕಲ್ಲಿನ. ಸೊ ಅಲ್ಲೇ ಒಂದು ಪ್ರಶ್ನೆ, ಎಷ್ಟೆಲ್ಲ ಪ್ರಕಾರಗಳಿದಾವೆ ಅಥವಾ ಟೈಪ್ಸ್ ಇದೆ, ಅದ್ರ ಬಗ್ಗೆ ಸ್ವಲ್ಪ ಡಿಫ್ರೆನ್ಶಿಯೇಟ್.
1: ಸೊ ಟೋಟಲಿ ಇಂಡಿಯಾದಲ್ಲಿ 8 ಕ್ಲಾಸಿಕಲ್ ಡಾನ್ಸ್ ಇದೆ. ಸೊ ಅದರಲ್ಲಿ 8 ಕ್ಲಾಸಿಕಲ್ ಡಾನ್ಸ್ ಅಂದ್ರೆ ಒಂದು ಭರತನಾಟ್ಯಂ, ಕಥಕ್, ಕಥಕ್ಕಲಿ, ಮಣಿಪುರಿ, ಕೂಚಿಪುಡಿ, ಒಡಿಸಿ, ಮೋಹಿನಿ ಆಟಂ, ಕ್ಷತ್ರಿಯ. ಸೊ 8 ಕ್ಲಾಸಿಕಲ್ ಡಾನ್ಸ್ ಇದೆ.
0: ವೇರ್ ವೇರ್ ದಿಸ್ ಬಾರ್ನ್, ಇದು ಎಲ್ಲಿಂದ ಬಹಳ ಅಂದ್ರೆ ಭರತನಾಟ್ಯಂ ಎಲ್ಲಿ ಬಹಳ ಜಾಸ್ತಿ ಪರ್ಫಾರ್ಮ್ ಮಾಡ್ತಾರೆ?
1: ಒರಿಜಿನ್ ಅಂದ್ರೆ ಒರಿಜಿನ್ ಆಫ್ ಪ್ಲೇಸ್ ಒಂದು ಕರ್ನಾಟಕ, ಇನ್ನೊಂದು ಬಂದು ತಮಿಳುನಾಡು. ಸೊ ಇದು ಪ್ಲೇಸ್ ಆಫ್ ಒರಿಜಿನ್. ಕಥಕ್ದು ಬಂದ್ಬಿಟ್ಟು ಅಂದ್ರೆ ನಾರ್ತ್ ಇಂಡಿಯಾ, ಅಂದ್ರೆ ಜೈಪುರ್, ಲಕ್ನೋ, ಬನಾರಸ್ ಈ ತರ. ಸೊ ಕಥಕ್ಕಲಿ ಇಸ್ ಫ್ರಮ್ ಕೇರಳ, ಅಂಡ್ ಮಣಿಪುರ್ ಇಸ್ ಫ್ರಮ್ ಮಣಿಪುರ್, ಅಂಡ್ ಕೂಚಿಪುಡಿ ಇಸ್ ಫ್ರಮ್ ಆಂಧ್ರ ಪ್ರದೇಶ್, ಒಡಿಸಿ ಫ್ರಮ್ ಒರಿಸ್ಸಾ, ದೆನ್ ಮೋಹಿನಿ ಅಟ್ಟಂ ಫ್ರಮ್ ಕೇರಳ, ಅಂಡ್ ಕ್ಷತ್ರಿಯ ಫ್ರಮ್ ಅಸ್ಸಾಂ.
0: ಫ್ಯಾಬುಲಸ್. ಇದ್ರ ಬಗ್ಗೆ ನಿಮಗೆ ನಾಲೆಜ್ ಹೇಗ್ ಬಂತು, ಅದ್ರ ಬಗ್ಗೆ ಸ್ವಲ್ಪ?
1: ನಾಲೆಜ್ ಅಂದ್ರೆ ನಾವು ಈಗ ಭರತನಾಟ್ಯಂ ಅಲ್ಲಿ ಈಗ ಕೆಲವೊಬ್ರು ಅನ್ಕೊಳ್ತಾರೆ ಈಗ ಭರತನಾಟ್ಯಂ ಇಸ್ ಓನ್ಲಿ ನಾವು ಆತರ ಡ್ರೆಸ್ಅಪ್ ಮಾಡ್ತೀವಿ, ಅದನ್ನ ಕಲಿತೀವಿ ಗುರುಗಳಿಂದ, ಸ್ಟೆಪ್ಸ್ ಹೋಗಿ ಪರ್ಫಾರ್ಮ್ ಮಾಡ್ತೀವಿ ಬರ್ತೀವಿ ಅಂತ. ಆಕ್ಚುಲಿ ಅದಷ್ಟೇ ಅಲ್ಲ, ನಾವು ಈಗ ಪರೀಕ್ಷೆನೂ ಕಟ್ತೀವಲ್ಲ. ಸೊ ಆ ಪರೀಕ್ಷೆಯಲ್ಲಿ ಹೇಗಂದ್ರೆ ನಾವು ಥಿಯರಿ ಬೇರೆ ಇರುತ್ತೆ, ಪ್ರಾಕ್ಟಿಕಲ್. ಸೊ ಥಿಯರಿಯಲ್ಲಿ ನಾವು ಅದ್ರ ಹಿಸ್ಟ್ರಿ ಬಗ್ಗೆನೂ ಕಲಿತೀವಿ. ಸೊ ನಾವು ಡ್ಯಾನ್ಸರ್ಸ್ ಆಗಿ ಇಟ್ಸ್ ನಾಟ್ ಓನ್ಲಿ ಲರ್ನಿಂಗ್ ಸ್ಟೆಪ್ಸ್ ಆರ್ ಡೂಯಿಂಗ್ ಪರ್ಫಾರ್ಮಿಂಗ್, ನಮ್ಮ ಅದ್ರ ಹಿಸ್ಟ್ರಿ ಬಗ್ಗೆನೂ ಗೊತ್ತಿರುತ್ತೆ, ನಾವೇನ್ ಪರ್ಫಾರ್ಮ್ ಮಾಡ್ತೀವಿ ಅದ್ರ ಬಗ್ಗೆನೂ ಗೊತ್ತಿರುತ್ತೆ. ಸೊ ಈಚ್ ಮೂಮೆಂಟ್ಗೆ ಲೈಕ್ ಈಗ ಐ ಮೂಮೆಂಟ್ಸ್ ಆಗಿರ್ಬೋದು, ನಾವು ದೃಷ್ಟಿ ಭೇದಾಸ್ ಅಂತ ಹೇಳ್ತೀವಿ, ಅದ್ರಲ್ಲಿ ಟೈಪ್ಸ್ ಇದೆ. ನೆಕ್ ಮೂಮೆಂಟ್ಸ್ ಅಲ್ಲಿ ಗ್ರೀವಾ ಭೇದಾಸ್ ಅಂತ ಹೇಳ್ತೀವಿ, ಆಮೇಲೆ ಹೆಡ್ ಮೂಮೆಂಟ್ಸ್ ಅಲ್ಲಿ ಶಿರೋ ಭೇದಾಸ್ ಅಂತ ಹೇಳ್ತೀವಿ, ಫುಟ್ ಮೂಮೆಂಟ್ಸ್ ಅಲ್ಲಿ ಪಾದ ಭೇದ. ಸೊ ಈಚ್ ಸಣ್ಣ ಮೂಮೆಂಟ್ಸ್ ದೇರ್ ಇಸ್ ಸಮ್ ಭೇದಾಸ್ ಅಂತ ಹೇಳ್ತೀವಿ, ವಿನಿಯೋಗಾಸ್ ಅಂತ ಹೇಳ್ತೀವಿ. ಸೊ ಅದ್ರಲ್ಲಿ ತುಂಬಾ ಪ್ರಕಾರಗಳಿದೆ, ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಲ್ಲ. ಸೊ ದೇರ್ ಇಸ್ ಅ ರೀಸನ್, ದೇರ್ ಇಸ್ ಅ ಥಿಯರಿ, ಥಿಯರಿ ಕೂಡ ನಾವು ಓದ್ಬೇಕಾಗುತ್ತೆ ಅಪಾರ್ಟ್ ಫ್ರಮ್ ಪ್ರಾಕ್ಟಿಕಲ್. ಸೊ ಇದರಲ್ಲಿ ನಮ್ಗೆ ನಾಲೆಜ್ ಸಿಗುತ್ತೆ, ಲೈಕ್ ಅಬೌಟ್ 8 ಕ್ಲಾಸಿಕಲ್ ಡಾನ್ಸ್ ಫಾರ್ಮ್ಸ್, ಅದ್ರ ಒರಿಜಿನ್ಸ್, ಸೊ ಅದೆಲ್ಲ ನಾವು ಸ್ವಲ್ಪ ನಾಲೆಜ್ ಇರುತ್ತೆ.
0: ವೈಯಕ್ತಿಕವಾಗಿ ನಾನಿವತ್ತು ಭರತನಾಟ್ಯಂ ನೋಡಿದಾಗ ಅವ್ರ ಅದು ಗೆಜ್ಜೆ ಅಂಡ್ ದ ಸ್ಟೆಪ್ ವಿಚ್ ದೇ ಪುಟ್, ಅದರಿಂದ ಕಂಪ್ಲೀಟ್ ಫ್ಲೋರ್ ಅಲ್ಲಿ ಆಡ್ತಿತ್ತು, ಯಾಕೆಂದ್ರೆ ಅಷ್ಟು ಹೆಣ್ಮಕ್ಳು ಅದನ್ನ ಪರ್ಫಾರ್ಮ್ ಮಾಡ್ತಿದ್ರು. ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಅಲ್ಲಿರೋ ಗುರುಗಳು ಎಕ್ಸ್ಪ್ರೆಷನ್ ಮೇಲೆ ಧ್ಯಾನ ಕೊಡ್ತಿದ್ರು, ಎಕ್ಸ್ಪ್ರೆಷನ್ ಖಂಡಿತ ಹಿಂಗ್ ಕೊಡ್ಲೇಬೇಕು. ನನಗೆ ಈದ್ ತಿಳಿಸಿ, ಈಗ ಕೇಳುಗರಿಗೆ ಇದು ಕೇಳೋ ಮಾಧ್ಯಮ, ತಮ್ಮ ಶಬ್ದದ ಮುಖಾಂತರ ಒಂದು ಕ್ಲಾಸ್ ಇರುತ್ತೆ, ಆ ಕ್ಲಾಸ್ ನಲ್ಲಿ ಗುರುಗಳು ಅದನ್ನ ಏನ್ ಹಿಡಿದಿರ್ತಾರೆ, ಅದು ಸೌಂಡ್ ಮಾಡ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಸೊ ಅದು ಮೇನ್ ಗುರುಗಳಾದವರು ತಟ್ಟು ಮತ್ತೆ ಕೋಲು ಅಂತ ಇರುತ್ತೆ, ಕೋಲು ಮತ್ತೆ ಮಣೆ. ಸೊ ತಟ್ಟು ಕೋಲು ಅಂತ ಕರಿತೀವಿ ನಾವು, ಅದು ಮಣೆ ತರ ಇತ್ತು, ಇಟ್ಸ್ ಉಡನ್ ಥಿಂಗ್, ಉಡನ್ ಪ್ಲೇಟ್ ಇರುತ್ತೆ. ಸೊ ಒಂದು ಕೋಲ್ ಇರುತ್ತೆ, ಸೊ ಆ ಕೋಲಿಂದ ನಾವು ಏನ್ ಉಡನ್ ಪ್ಲೇಟ್ ಇರುತ್ತೆ, ಪೀಸ್ ಆಫ್ ವುಡ್, ಅದಕ್ಕೆ ನಾವು ತಟ್ತೀವಿ. ಸೊ ಆ ತಟ್ಟು ಇದ್ರಿಂದ ಅದೇನ್ ಶಬ್ದ ಬರುತ್ತಲ್ಲ, ಆ ಶಬ್ದಕ್ಕೆ ನಾವು ಡಾನ್ಸರ್ಸ್ ಯಾರು ಮುಂದಿರ್ತಾರೆ ಸ್ಟೂಡೆಂಟ್ಸ್, ಅವ್ರದ್ದು ಲೆಗ್ ಮೂಮೆಂಟ್ ಇಂದ ಅದಕ್ಕೆ ಮ್ಯಾಚ್ ಮಾಡ್ತಾರೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಹೇಗೆ ಡಾನ್ಸರ್ ಮತ್ತೆ ಗುರು, ಸ್ಟೂಡೆಂಟ್ ಮತ್ತೆ ಗುರು ಮಧ್ಯ ಕೋಆರ್ಡಿನೇಷನ್ ಇರೋದು ತುಂಬಾ ಇಂಪಾರ್ಟೆಂಟ್. ಸೊ ಅವ್ರು ತಾಳ ಹಾಕೋದಕ್ಕೂ ಇವರು ಡ್ಯಾನ್ಸ್ ಮಾಡೋದಕ್ಕೂ ಸಿಂಕ್ ಆಗ್ಬೇಕು. ಸೊ ಅದು ಮೇನ್ ರೀಸನ್, ಬಿಕಾಸ್ ಇದಕ್ಕೆ ಶಾಸ್ತ್ರ ಇದೆ, ಮತ್ತೆ ಏನಂತೇವೆ ಈಗ ಲಯ ತಾಳ ಇರುತ್ತೆ. ಸೊ ಅದೇ ರೀತಿಯಲ್ಲಿ ಹೋಗ್ಬೇಕು, ಹಿಂದೆ ಮುಂದೆ ಆದ್ರೆ ಅದು ಸನ ಕಾಣಿಸಲ್ಲ, ಸೊ ಸರಿಯಾಗಿ ಇರೋದಿಲ್ಲ ಅಲ್ಲ, ರೂಲ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಅದ್ ನೀಟಾಗಿ ಹೆಜ್ಜೆ ಹೊಡಿಬೇಕು ಅನ್ನೋ ಕಾರಣಕ್ಕೆ ನಾವು ತಾಳ ಹಾಕ್ತಿವಿ. ಸೊ ತಾಳ ಹಾಕೋದನ್ನ ಆ ಕೋಲಲ್ಲಿ ನಾವು ಹಾಕ್ತಿವಿ.
0: ಈ ಪ್ರಶ್ನೆ ಯಾಕೆ ಅಂದ್ರೆ ಆಚೆ ಕೇಳುಗರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಡಾನ್ಸ್ ನೃತ್ಯ ಅಂದ ತಕ್ಷಣ ಏನ್ ತಲೆಯಲ್ಲಿ ಬರುತ್ತೆ ಗೊತ್ತಲ್ಲ, ಶ್ರವ್ಯ ಅವರೇ ನಿಮಗೂ ಗೊತ್ತಿರಬಹುದು, ಮ್ಯೂಸಿಕ್ ಹಚ್ತೇವೆ, ಡಾನ್ಸ್ ಮಾಡ್ತೇವೆ. ಭರತನಾಟ್ಯಂನಲ್ಲಿ ಹೇಗಿದೆ ಮ್ಯೂಸಿಕ್ ಹಚ್ಚಲಾರದೆ, ಈಗ ಕೋಲು ಅಂತ ಏನದು ತಾಳದಿಂದ ಅಂತ ಹೇಳಿದ್ರಿ, ಮತ್ತೆ ಯಾವ್ದಿದೆ ಮ್ಯೂಸಿಕ್ ಹಚ್ಚು ಮಾಡ್ತಾರೆ, ಅದ್ರ ಬಗ್ಗೆ ಸ್ವಲ್ಪ?
1: ಇನ್ನೊಂದು ಮೇನ್ ಸ್ಟೇಜ್ ಪರ್ಫಾರ್ಮೆನ್ಸ್ ನಟುಮಂಗಮ್ ಅಂತ ಯೂಸ್ ಮಾಡ್ತಾರೆ, ಅದು ನಾವು ತಾಳ ಇರುತ್ತೆ, ನಾವು ಅದು ಸೈಂಬಲ್ಸ್ ಅಂತ ಹೇಳ್ತೀವಲ್ಲ, ತಾಳ ಹಾಕ್ತಾರಲ್ಲ. ಸೊ ಅದೇ ತರ. ಸೊ ಕ್ಲಾಸ್ ಅಲ್ಲಿ ನಾವು ಪ್ರಾಕ್ಟೀಸ್ ಗೆಲ್ಲ ಅದು ತಟ್ಟು ಕೋಲುನೇ ಯೂಸ್ ಮಾಡ್ತೀವಿ. ಸೊ ಸ್ಟೇಜ್ ಪರ್ಫಾರ್ಮೆನ್ಸ್ ಗೆಲ್ಲ ಲೈವ್ ಪ್ರೋಗ್ರಾಮ್ ಎಲ್ಲ ಈಗ ಅರಂಗೇಟ್ರಮ್ ಎಲ್ಲ ಮಾಡ್ತಾರೆ, ಸೊ ಅವಾಗೆಲ್ಲ ಆ ತಾಳನ ಯೂಸ್ ಮಾಡಿ ತಾಳ ಹಾಕ್ತಾರೆ, ಕೋಲನ್ನು ಯೂಸ್ ಮಾಡೋದಿಲ್ಲ. ಸೊ ಅಂದ್ರೆ ಅದು ಇನ್ನೂ ಶಾರ್ಪ್ ಆಗಿ ವಾಯ್ಸ್ ಕೇಳಿಸ್ಲಿ ಅನ್ನೋ ರೀಸನ್ಗೋಸ್ಕರ ಅದನ್ನ ಯೂಸ್ ಮಾಡ್ತಾರೆ. ಸೊ ಅದನ್ನ ಅದಕ್ಕೆ ನಟುವಂಗಮ್ ಅಂತ ಕರೀತಾರೆ ಓವರ್ ಆಲ್ ಆಗಿ.
2: ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ, ಇದು 90.4 FM KLE ಕನಸು. ಯುವ ಧ್ವನಿ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ ಶ್ರವ್ಯ ಪೂಜಾರಿ ಅವರು ಭರತನಾಟ್ಯಂ ಡಾನ್ಸರ್, ಭರತನಾಟ್ಯಂ ಬಗ್ಗೆ ವಿವರವಾದ ಮಾಹಿತಿ ಕೊಟ್ಟರು, ತಮ್ಮ ಜೀವನದ ಬಗ್ಗೆ ವಿವರವಾದ ಮಾಹಿತಿ ಕೊಟ್ಟರು. ಈಗ ಬಹಳ ಮುಖ್ಯವಾಗಿ ಈಗಿನ ದಿನಗಳಲ್ಲಿ ಎಲ್ಲರೂ ಅವರಿಗೆ ಸಿನಿಮಾ ಹಾಡುಗಳ ಮೇಲೆ ಡಾನ್ಸ್ ಮಾಡೋ ಆಸೆ ಅಥವಾ ಲಾಭಕ್ಕೋಸ್ಕರ ಜುಂಬಾ ಡಾನ್ಸ್ ಅಂತಾನು ಮಾಡ್ತಾರೆ, ದೈಹಿಕ ವ್ಯಾಯಾಮ ಆಗುತ್ತೆ ಹೀಗೆ ಹಾಗೆ ಅಂತ. ನನಗನ್ಸೋ ಮಠ ಭರತನಾಟ್ಯಂ ಇಸ್ ಅವರ್ ರೂಟ್ಸ್, ನಮ್ಮ ಸಂಪ್ರದಾಯ, ಅಲ್ಲಿ ಎಲ್ಲಾನು ಇದೆ. ಆಧ್ಯಾತ್ಮ ಮಾರ್ಗದಲ್ಲಿಯೂ ನೀವು ಮುಂದೆ ಹೋಗ್ತೀರಾ, ದೈಹಿಕವಾಗಿಯೂ ನೀವು ಸ್ಟ್ರಾಂಗ್ ಆಗ್ತೀರಾ. ಅಲ್ಲೇ ಒಂದು ಪ್ರಶ್ನೆ, ಭರತನಾಟ್ಯಂದಿಂದ ಲಾಭಗಳು?
1: ಒಂದು ನಮ್ಮ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ. ಏನಕ್ಕಂದ್ರೆ, ಹೌದು, ಬಿಕಾಸ್ ನಾವು ಡ್ಯಾನ್ಸ್ ಅಂದ್ರೆ ಇಟ್ಸ್ ನಾಟ್, ನಾನು ಆಲ್ರೆಡಿ ಹೇಳ್ದಂಗೆ ಬರೀ ಡ್ಯಾನ್ಸ್ ಅಲ್ಲ, ಇದಕ್ಕೆ ನಾವು ಸಂಗೀತ ಕೂಡ ಬೇಕು ಇದಕ್ಕೆ. ಸೊ ನೃತ್ಯದೊಟ್ಟಿಗೆ ಸಂಗೀತನೂ ಇರುತ್ತೆ, ಸಂಗೀತದೊಟ್ಟಿಗೆ ನಾವು ತಾಳ ಕೂಡ ಹಾಕ್ಲಿ ಕಲಿತೀವಿ. ಸೊ ಎಲ್ಲದನ್ನು ನಾವು, ಈಗ ತಾಳಗಳಾಗಿರ್ಬೋದು, ನಾವು ಕಂಪೋಸಿಷನ್ ಮಾಡ್ತಾ ಹಾಗೆ ಒಂದು ಮ್ಯೂಸಿಕ್ಗೆ ಸ್ಟೆಪ್ಸ್ ಕೂರುತ್ತಾ ಇಲ್ವಾ, ಸರಿ ಹೊಂದುತ್ತಾ ಇಲ್ವಾ ಅಷ್ಟೇ ನೋಡೋದಿಲ್ಲ, ನಾವು ಈಚ್ ಲೆಗ್ ಮೂವ್ಮೆಂಟ್ ಕೂಡ ಕ್ಯಾಲ್ಕುಲೇಷನ್ಸ್ ಮಾಡಿ ನಾವು ಕೂರಿಸ್ತೀವಿ ಸ್ಟೆಪ್ಸ್ನ. ಸೊ ಇದು ಪ್ರಾಬಬ್ಲಿ ಅಪಾರ್ಟ್ ಫ್ರಮ್ ಕ್ಲಾಸಿಕಲ್ ಡ್ಯಾನ್ಸ್ ಬೇರೆ ಎಲ್ಲೂ ಆಗೋದಿಲ್ಲ ಅನ್ಸುತ್ತೆ. ಸೊ ಕ್ಲಾಸಿಕಲ್ ಡ್ಯಾನ್ಸಲ್ಲಿ ಈಚ್ ಒಂದು ಬೀಟ್ಗೂ ನಾವು ಸ್ಟೆಪ್ಸ್ ಕೂರಿಸ್ಬೇಕು, ಅದನ್ನು ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಮೈಂಡಲ್ಲಿ. ಸೊ ಅದು ನಾವು ಆಲ್ರೆಡಿ ಕಲ್ತಿರೋ ನಮ್ದು ಲೈಕ್ ಅಡವುಸ್ ಆಗಿರ್ಬೋದು, ಸ್ಟೆಪ್ಸ್ ಆಗಿರ್ಬೋದು, ಮತ್ತೆ ರಿಕಾಲ್ ಮಾಡ್ತೀವಿ ಯಾವ್ದು ಈ ಸ್ಟೆಪ್ಗೆ ಕೂರುತ್ತೆ, ಈ ಒಂದು ಲೈಕ್ ಸಾಹಿತ್ಯ ಆಗಿರ್ಬೋದು ಅಥವಾ ಜತಿ ಮತ್ತೆ ಕೋರುವೆ ಅಂತ ಕರಿತೀವಿ ನಾವು, ಯಾವ ಸ್ಟೆಪ್ಸ್ ಕರೆಕ್ಟ್ ಆಗಿ ಕೂರುತ್ತೆ. ಸೊ ಕ್ಯಾಲ್ಕುಲೇಷನ್ಸ್ ನಮ್ಗೆ ಮೈಂಡ್ ಅಲ್ಲಿ ಓಡುತ್ತೆ, ಮೆಮೊರಿ ನಾವು ರಿಕಾಲ್ ಮಾಡ್ಕೊಳ್ತೀವಿ. ಸೊ ನಮ್ ಇನ್ಸ್ಟಂಟ್ ನಮ್ ಮೈಂಡ್ಗೆ ನಾವು ಫ್ರೀ ಕೊಡೋದೇ ಇಲ್ಲ. ಲೈಕ್ ಬೇರೆ ಆದ್ರೂ ಸ್ಟೆಪ್ಸ್ ಸಿಗಾದ್ರೆ ನಾವು ಲೈಕ್ ಮೂವಿ ಸಾಂಗ್ಸ್ ಆದ್ರೆ ನಮ್ ಮೈಂಡ್ ಅಲ್ಲಿ ಬರ್ತಾನೆ ಇರುತ್ತೆ, ಅದು ನಾವು ಅಷ್ಟು ನೆನ್ಪಿಟ್ಕೊಳ್ಬೇಕಂತಿಲ್ಲ, ಲೈಕ್ ಫ್ರೀ ಆಗಿ ಮಾಡ್ಬಿಡ್ಬೋದು. ಬಟ್ ಕ್ಲಾಸಿಕಲ್ ಹಾಗಲ್ಲ, ನಾವು ಅದಕ್ಕೆ ತುಂಬಾ ಶ್ರದ್ಧೆ ಇರಬೇಕು, ಶ್ರದ್ಧೆ ಇದ್ರೆ ಅಷ್ಟೇ. ಸೊ ವೆನ್ ಕಾನ್ಸಂಟ್ರೇಷನ್ ಮೀನ್ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ, ಮತ್ತೆ ನಮ್ಗೆ ಬಾಡಿ ನಮ್ ಫುಲ್ಲಿ ಲೈಕ್ ಹೇಗಂದ್ರೆ ನಾವು ಕ್ಲಾಸ್ಗೆ ಹೋಗ್ತಾ ಹೇಗಿರ್ತೀವೋ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ಅಲ್ಲಿ ಹೋದ ತಕ್ಷಣ. ನಮ್ ಮ್ಯೂಸಿಕ್ ಆಗಿರ್ಬೋದು, ವರ್ಕೌಟ್ ಆಗಿರ್ಬೋದು, ನಾವು ಎಕ್ಸ್ಟ್ರಾ ವರ್ಕೌಟ್ ಮಾಡ್ಬೇಕಂತಾನೆ ಇಲ್ಲ, ಕ್ಲಾಸಿಗೆ ಒಂದು 2 hours, 2.5 hours ಹೋಗಿ ಬಂದ್ರೆ ಸಾಕು, ಫುಲ್ ಬಾಡಿ ವರ್ಕೌಟ್ ಆಗಿರುತ್ತೆ ನಮ್. ಸೊ ಇಟ್ಸ್ ಲೈಕ್ ಫುಲ್ಲಿ ನಮ್ದು 3 positions ಇರುತ್ತೆ ಡಾನ್ಸ್ ಅಲ್ಲಿ. ಒಂದು ಸಮಪಾದ ಅಂದ್ರೆ ಸ್ಟ್ರೇಟ್ ಆಗಿ ನಿಂತ್ಕೊಳ್ಳೋದು, ಬಾಡಿ ವಿಲ್ ಬಿ ದ ಸ್ಟ್ರೇಟ್ ಸ್ಟ್ಯಾಂಡಿಂಗ್ ಪೊಸಿಷನ್. ಇನ್ನೊಂದು ಸೆಕೆಂಡ್ ಇಸ್ ಅರೆಮಂಡಿ, ಲೈಕ್ ಹಾಫ್ ಸಿಟ್ಟಿಂಗ್. ನಾವು ಕಾಲ್ನ ಟರ್ನ್ ಮಾಡಿ ನಾವು ಫುಲ್ ಹಾಫ್ ಸಿಟ್ಟಿಂಗ್ ಅಲ್ಲಿ ಇರ್ತೀವಿ. 3rd position ಇಸ್ ಫುಲ್ ಸಿಟ್ಟಿಂಗ್, ಅಗೇನ್ ನಮ್ ಬ್ಯಾಕ್ ಸ್ಟ್ರೇಟ್ ಇರುತ್ತೆ, ಫುಲ್ ಸಿಟ್ಟಿಂಗ್. ಸೊ ಇಟ್ಸ್ ಲೈಕ್ ಎಲ್ಲ ನಮ್ದು ಆಲ್ಮೋಸ್ಟ್ ವರ್ಕೌಟ್ ಆಗಿರ್ಬೋದು, ನಮ್ ಹ್ಯಾಂಡ್, ಲೆಗ್, ಬ್ಯಾಕ್, ನಮ್ ಇವನ್ ಹೆಡ್ ಮೂವ್ಮೆಂಟ್, ನೆಕ್ ಮೂವ್ಮೆಂಟ್ ಎಲ್ಲದು ಆಗಿರುತ್ತೆ, ಲೈಕ್ ಓವರ್ ಆಲ್ ಕಂಪ್ಲೀಟ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ಸೊ ಯಾ, ಅಲ್ಲಿ ಬಾಡಿ ವರ್ಕೌಟ್ ಆಗುತ್ತೆ. ಸೊ ಇದೆಲ್ಲದು ತುಂಬಾ ಯೂಸ್ಫುಲ್ ಇದೆ ಡಾನ್ಸ್ ಇದು ಮಾಡಿದ್ರೆ ಪ್ರಾಕ್ಟೀಸ್.
0: ಸಿ, ನನಗನ್ಸೋ ಮಟ್ಟ ನಾವು ಅಫ್ಕೋರ್ಸ್ ಆ ಬೇರೆ ಸ್ಟೈಲ್ಸ್ಗೂ ಅಷ್ಟೇ ಮರ್ಯಾದೆ ಇದೆ, ಇಲ್ಲದೆ ಝುಂಬಾ ಆಗಿರ್ಲಿ, ಬಾಲಿವುಡ್ ಡಾನ್ಸ್, ಫ್ರೀ ಸ್ಟೈಲ್ ಎಷ್ಟೆಲ್ಲ ಇದೆ. ಆದ್ರೆ ಭರತನಾಟ್ಯಂ ಡಾನ್ಸ್ ನಲ್ಲಿ ಹೋದ್ರೆ ಓವರ್ ಆಲ್ ಪ್ಯಾಕೇಜ್ ಅಂತಾನೆ ಅನಿಸ್ತಾ ಇದೆ. ನೀವು ನೆನಪು, ಮೆಮರಿ, ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಅಂದ್ರನ್ನಲ್ಲ ಅಲ್ಲೇ ನೋಡಿ, ಏಕೆಂದ್ರೆ ಇತ್ತೀಚಿನ ದಿನದಲ್ಲಿ ವಿ ಆರ್ ಇಂಟು ಡೂಮ್ ಸ್ಕ್ರೋಲಿಂಗ್, ನೆನಪಿನ ಶಕ್ತಿ 30 ಸೆಕೆಂಡ್ಗಿಂತ ಜಾಸ್ತಿ ಇಲ್ಲ ಯಾರ್ದು. ಅಂತ ಸಂದರ್ಭದಲ್ಲಿ ನೆನಪಿನ ಶಕ್ತಿ, ಆಧ್ಯಾತ್ಮ ಮಾರ್ಗದಲ್ಲಿ ನಿಮ್ಮ ಬೆಳವಣಿಗೆ, ದೈಹಿಕವಾಗಿ ಒಂದು ಬೆಳವಣಿಗೆ, ಓವರ್ ಆಲ್ ಪ್ಯಾಕೇಜ್ ಅಂತ ಹೇಳ್ಬೋದಲ್ವಾ.
1: ಮೆಮೊರಿ ಪವರ್ ಹೇಗಂದ್ರೆ, ಈಗ ನಾವು ಇವತ್ ಈ ಒಂದ್ ಇಯರ್ ಅಲ್ಲಿ ನಾವು ಹೇಳ್ತಾಗೆ ಎಕ್ಸಾಮ್ಸ್ ಇರುತ್ತಲ್ಲ, ಸೊ ಈ ಇಯರ್ ಒಂದ್ ಎಕ್ಸಾಮ್ ಪೋರ್ಷನ್ ಕಂಪ್ಲೀಟ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ಗೆ ಇದನ್ನ ಮರೆಯೋ ಹಾಗಿಲ್ಲ. ಸೊ ನೆಕ್ಸ್ಟ್ ಇಯರ್ ಕೂಡ ಇದು ಕ್ಯಾರಿ ಆನ್ ಆಗುತ್ತೆ. ಸೊ ಎಷ್ಟು ನಾವು ಕಲಿತಾ ಹೋಗ್ತೀವಿ, ಸೊ ಫ್ರಮ್ ಸ್ಟಾರ್ಟಿಂಗ್ ಟು ಎಂಡ್ ನಮ್ಗೆಲ್ಲದು ಮೈಂಡ್ ಅಲ್ಲಿ ಇರಬೇಕು. ಸೊ ಅದರದೇ ನೆಕ್ಸ್ಟ್ ವರ್ಷನ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ ಬಿಟ್ರೆ ನಾವು ಕಲ್ತ್ ಬಿಟ್ಟು ಮರೆಯೋ ಹಾಗಿಲ್ಲ, ಚಾನ್ಸೇ ಇಲ್ಲ ಅದು ಭರತನಾಟ್ಯಂ ಅಲ್ಲಿ. ಸೊ ನಾವೇನ್ ಬಿಗಿನಿಂಗ್ ಅಲ್ಲಿ ಏನ್ ಕಲ್ತಿರ್ತೀವಿ ಸ್ಟಾರ್ಟಿಂಗ್ ಫ್ರಮ್ ದ ಫಸ್ಟ್ ಡ್ಯಾನ್ಸ್, ಅದು ನಮ್ಗೆ ಲಾಸ್ಟ್ ತನಕನು ಹೆಲ್ಪ್ ಆಗುತ್ತೆ. ಸೊ ಅನ್ ರಿಕಾಲ್ ಕೂಡ ಅದೇ ತರ, ನಾವು ಕ್ಲಾಸಲ್ಲೂ ಕೂಡ ಓಕೆ ನಾವು ಕಲ್ತಾಗಿದೆ ಅದನ್ನ ಬಿಡೋಣ, ವಿಲ್ ಮೂವ್ ಟು ದ ನೆಕ್ಸ್ಟ್ ಐಟಮ್, ಮುಂದೆ ಕಲಿಯೋಣ, ಅದನ್ನ ಹಿಂದಿನಿಂದಲೇ ರಿವೈಸ್ ಮಾಡೋದು ಬೇಡ ಆಯ್ತು, ಆ ತರ ಇರಲ್ದ. ಸ್ಟಾರ್ಟಿಂಗ್ ನಾವು ಹೋದ ತಕ್ಷಣ ಕ್ಲಾಸ್ಗೆ ಹೋದ ತಕ್ಷಣ ನನ್ನ ಕ್ಲಾಸಲ್ಲೂ ಅಷ್ಟೇ, ನಾನು ಸ್ಟಾರ್ಟ್ ಮಾಡೋದು ಸ್ಟಾರ್ಟಿಂಗ್ ಎಕ್ಸಸೈಸ್ ಇಂದಾನೆ ಸ್ಟಾರ್ಟ್ ಮಾಡಿಸೋದು. ಎಕ್ಸಸೈಸ್, ಆಮೇಲೆ ಶ್ಲೋಕಾಸ್ ಏನಿದೆ, ಶ್ಲೋಕಾಸ್, ಮುದ್ರಾಸ್, ದೆನ್ ಅಡೌಸ್ ಅಂದ್ರೆ ಸ್ಟೆಪ್ಸ್, ಆಮೇಲೆ ಡ್ಯಾನ್ಸ್. ಸೊ ಈ ತರ ಇದೇ ತರ ಹೋಗ್ಬೇಕು. ಸೊ ಯಾವ್ದನ್ನು ಮರೆಯೋ ಹಾಗಿಲ್ಲ, ನೋ ಚಾನ್ಸ್ ಅಂದ್ರೆ ಯಾವ್ದನ್ನು ಮರೆಯೋ ಬಿಡ್ತೀನೇನು ಆ ತರ ಯಾವ್ದು ಸ್ಟೂಡೆಂಟ್ಸ್ ಇರೋದಿಲ್ಲ. ಸ್ಟಾರ್ಟಿಂಗ್ ಫ್ರಮ್ ಏನ್ ಕಲಿಯಕ್ ಸ್ಟಾರ್ಟ್ ಮಾಡಿರ್ತಾರೆ ಫ್ರಮ್ ಡೇ ಒನ್, ಅದು ಲಾಸ್ಟ್ ತನ್ಕೊಂಡು ಇದ್ದೇ ಇರುತ್ತೆ ಅವ್ರ ಮೈಂಡ್ ಅಲ್ಲಿ. ಸೊ ಅದೇ ತರ ಎಲ್ಲ ಟೀಚರ್ಸ್ ಗುರುಗಳಾಗಿ ಅದೇ ತರ ಟ್ರೈನ್ ಮಾಡ್ತಾರೆ. ಸೊ ಯಾವ್ದನ್ನು ಈಗ ಬಿಟ್ಟು ಮುಂದೆ ಹೋಗೋದು, ಅದ್ ಒಂದ್ಸತಿ ಮಾಡಿದ್ಮೇಲೆ ಅದನ್ನ ಅಲ್ಲೇ ಅಂದ್ರೆ ಎಂಡ್ ಅಪ್ ಮಾಡೋದು ಆ ತರ ಏನಿರೋದಿಲ್ಲ. ಸೊ ಆಬ್ವಿಯಸ್ಲಿ ಅಲ್ಲಿ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ.
0: ಫ್ಯಾಬ್ಯುಲಸ್ ನೋಡಿ, ಇದು ಅದೇ ಹೇಳಿದ್ನಲ್ಲ, ಕಂಪ್ಲೀಟ್ ಪ್ಯಾಕೇಜ್ ಆಗಿದೆ. ಇತ್ತೀಚಿನ ದಿನದಲ್ಲಿ ಅದು ಬಹಳ ಮುಖ್ಯವಾಗಿ ಬೇಕಾಗಿದೆ, ಎಲ್ಲಾ ಪಾಲಕರು ಅದೇ ನೋಡ್ತಾರೆ ಮಕ್ಕಳಿಗೆ ಕಂಪ್ಲೀಟ್ ಪ್ಯಾಕೇಜ್. ಏಕೆಂದ್ರೆ ಭರತನಾಟ್ಯಂ ಅಂದ್ರೆ ಮತ್ತೆ ಹೇಳ್ತಾ ಇದ್ದೇನೆ, ತಲೆಯಲ್ಲಿ ಬರೋದು ಅದೇ ಕಾಸ್ಟ್ಯೂಮ್, ಮೇಕಪ್ ಅಂಡ್ ದ ಸ್ಟೆಪ್ಸ್ ಅಷ್ಟೇ ಅಂತ ತಿಳ್ಕೊಂಡಿದ್ರು. ಆದ್ರೆ ಇಲ್ಲಿ ನೋಡಿ ನೀವು ಎಲ್ಲಾ ರೀತಿಯ ವ್ಯಾಯಾಮ, ಎಲ್ಲಾ ರೀತಿಯ ಅಧ್ಯಾತ್ಮ, ಇದರಲ್ಲಿ ಭಕ್ತಿ ಇನ್ವಾಲ್ವ್ಮೆಂಟ್ ಪ್ರತಿ ಕ್ಲಾಸ್ ಅಲ್ಲಿ ಬೇಕು. ನೀವು ಪ್ರಾರಂಭನೇ ಹಂಗ್ ಮಾಡ್ತೀರಾ ಅಂತ ಹೇಳಿದ್ರಿ, ಶ್ಲೋಕಾಸ್ ಇದು ಅದು, ಎಷ್ಟು ಚೆನ್ನಾಗಿ ಹೇಳಿದ್ರು.
1: ಮತ್ತೆ ನಾವು ಇವನ್ ಎಲ್ಲ ಈಚ್ ಡೇ ಈಚ್ ಟೈಮ್ ನಾವು ಸ್ಟಾರ್ಟ್ ಮಾಡ್ತಾ ನಾವು ಕ್ಲಾಸಿಕಲ್ ಡಾನ್ಸಸ್ ಒನ್ ಫಾಲೋ ಮಾಡೋದು ಇಸ್ ನಮಸ್ಕಾರ. ನಮಸ್ಕಾರ ಕ್ರಿಯೆ ಮಾಡೇ ಮಾಡ್ತೀವಿ ನಾವದ್ರಲ್ಲಿ, ಒಂದು ಭೂಮಿ ತಾಯಿಗೆ ನಮಸ್ಕಾರ ಮಾಡ್ತೀವಿ, ಬಿಕಾಸ್ ನಾವು ಅವ್ರನ್ನ ತುಳಿದು ಸ್ಟೆಪ್ ಮಾಡಿ ಪರ್ಫಾರ್ಮ್ ಮಾಡೋದ್ರಿಂದ. ಸೊ ಫಸ್ಟ್ ನಾವು ಭೂಮಿ ತಾಯಿಗೆ ಗೌರವದಿಂದ ನಮಸ್ಕಾರ ಮಾಡಿ ಆಮೇಲೆ ಆ ನಮಸ್ಕಾರದಲ್ಲಿ ಗುರುಗಳಿಗೆ, ಆಡಿಯನ್ಸ್ ವೀಕ್ಷಕರಿಗೆ ಮತ್ತೆ ದೇವರಿಗೆ ಕೂಡ ನಮಸ್ಕಾರ, ಎಲ್ರಿಗೂ ಸೇರಿ ನಮಸ್ಕಾರ ಒಂದಿರುತ್ತೆ. ಸೊ ಅದ್ ಮಾಡ್ಬಿಟ್ಟೆ ಮುಂದೆ ಸ್ಟಾರ್ಟ್ ಮಾಡೋದು. ಸೊ ದಟ್ ಇಸ್ ಅ ರೂಲ್ ಎಲ್ಲರೂ ಫಸ್ಟ್ ಫಾಲೋ ಮಾಡಬೇಕಾಗಿರೋದು.
0: ದಟ್ಸ್ ವಾಟ್ ಈ ಇತ್ತೀಚಿನ ದಿನಗಳಲ್ಲಿ ಇದು ಬಹಳ ಮುಖ್ಯವಾಗಿದೆ. ಯಾಕೆಂದ್ರೆ ಆಧ್ಯಾತ್ಮ ಮಾರ್ಗದಲ್ಲಿ ಯಾರು ಹೋಗ್ತಾರೆ, ವಯಸ್ಸಾದವರು, ರಿಟೈರ್ಮೆಂಟ್ ಆದ ತಕ್ಷಣ ಅಥವಾ ತಮ್ಮ ಜೀವನದಲ್ಲಿ ಏನಾದರೂ ಒಂದು ಅಡ್ವರ್ಸಿಟಿ, ಒಂದು ಕೆಟ್ಟ ಗಳಿಗೆ ನೋಡಿದ್ರೆ ಮಾತ್ರ ಆಧ್ಯಾತ್ಮ ಕಡೆ ಅವರ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಈಚೆ ನಿಮ್ಮ ಕಡೆ ಇಷ್ಟು ಹುಡುಗರು ಬರ್ತಾರೆ ಕಲಿಸ್ಲಿಕ್ಕೆ, ಕಲೀಲಿಕ್ಕೆ ನಿಮ್ಮ ಕಡೆಯಿಂದ ಯಾವ ವಯಸ್ಸಿನ ಹುಡುಗರು ಬರ್ತಾರೆ? ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಒಂದು ಪ್ರಶ್ನೆ, ಇದರಲ್ಲಿ ಜಾಸ್ತಿ ಬಾಯ್ಸು ಬರ್ತಾರಾ, ಗಂಡು ಮಕ್ಕಳು ಬರ್ತಾರಾ, ಅದ್ರ ಬಗ್ಗೆ ನಾವು ಸ್ವಲ್ಪ ತಿಳಿಸಿ.
1: ಓಕೆ, ಸೊ ಕ್ಲಾಸಿಕಲ್ ಡ್ಯಾನ್ಸ್ ಬೋತ್ ಅಂದರೆ ಹುಡುಗಿಯರು ಮಾಡ್ತಾರೆ, ಹುಡುಗಿಯರು ಮಾಡ್ತಾರೆ. ಬಟ್ ಈಗಿನ ಟೈಮಲ್ಲಿ ಜಾಸ್ತಿ ನಾವು ಹುಡುಗಿಯರು ಇಂಟ್ರೆಸ್ಟ್ ತೋರಿಸೋದಿದೆ. ಸೊ ಬಾಯ್ಸ್ ತುಂಬ ಕಡಿಮೆ ಭರತನಾಟ್ಯಂನ ಆಪ್ ಮಾಡೋದು, ಬಟ್ ಇಲ್ಲ ಅವ್ರು ಆಪ್ ಕೂಡ ಮಾಡ್ಬೋದು. ಸೊ ಬಟ್ ಜಾಸ್ತಿ ಇಂಟ್ರೆಸ್ಟ್ ತೋರಿಸೋದು ಗರ್ಲ್ಸ್, ಬಿಕಾಸ್ ಈಗ ಒಂದು ಕ್ಲಾಸಿಗೆ ಎಂಟರ್ ಆದ ತಕ್ಷಣ ಎಲ್ಲ ಗರ್ಲ್ಸ್ ಕಂಡ ತಕ್ಷಣ ಬಾಯ್ಸ್ ಕೂಡ ನಾವು ಜಾಯ್ನ್ ಆಗ್ಬೋದು ಅನ್ನೋ ಕ್ವಶನ್ ಮಾರ್ಕ್ ಅವ್ರಿಗೆ ಬಂದ್ಬಿಡುತ್ತೆ. ಸೊ ಅದೇ ರೀಸನ್ ಇಂದ ಅವ್ರು ಕೂಡ ಬ್ಯಾಕ್ಔಟ್ ಆಗ್ಬೋದು, ಇಲ್ಲ ಎಲ್ಲ ಗರ್ಲ್ಸ್ ಇದಾರಲ್ಲ ನಾನು ಜಾಯ್ನ್ ಆಗ್ಬೋದೇ ಇಲ್ಲ ಅನ್ನೋದು. ಸೊ ದೇ ವಿಲ್ ನಾಟ್ ಎನ್ಕ್ವೈರ್ ಮುಂದೆ ಅನ್ಸುತ್ತೆ, ಎನ್ಕ್ವೈರ್ ಮಾಡೋದಿಲ್ಲ ಗುರುಗಳಿಗೆ. ಬಟ್ ಏನಿಲ್ಲ, ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ಡೆಫಿನೆಟ್ಲಿ ಅವ್ರು ಜಾಯ್ನ್ ಮಾಡ್ಬೋದು, ಬಿಕಾಸ್ ನನ್ನ ಗುರುಗಳು ಕೂಡ ಈಸ್ ಅ ಮೇಲ್ ಅಲ್ಲ. ಸೊ ಅವರು ಕೂಡ ಇಷ್ಟು ತನಕ ಕಲಿತು ಅವರು ಎಷ್ಟು ಜನಕ್ಕೆ ತನ್ನಲ್ಲಿರೋ ನಾಲೆಜ್ ನ ದಾರಿ ಹೇಳ್ತಿದ್ದಾರೆ. ಸೊ ಮೇಲ್ ಕೂಡ ಮೇಲ್ ಡಾನ್ಸರ್ಸ್ ಕೂಡ ಇದಾರೆ. ಸೊ ನನ್ನ ಏಜ್ ಲಿಮಿಟ್ ಬಂದ್ಬಿಟ್ಟು 5+ ಇಯರ್ಸ್ ಆಗಿರ್ಬೇಕು, ಅಂದ್ರೆ ಜಸ್ಟ್ 6 ಎಂಟರ್ ಆಗಿದ್ರು ದೇ ಕ್ಯಾನ್ ಜಾಯ್ನ್. ಆಮೇಲೆ ಮ್ಯಾಕ್ಸಿಮಮ್ ಏಜ್ ಅಂತ ಏನಿಲ್ಲ. ಸೊ ಅವ್ರಿಗೆ ಇಫ್ ದೇ ಆರ್ ಇಂಟ್ರೆಸ್ಟ್ ಇದೆ, ಅವ್ರಿಗೆ ಅವ್ರ ಬಾಡಿ ಸಪೋರ್ಟ್ ಮಾಡುತ್ತೆ ಮಾಡ್ಲಿಕ್ಕೆ ಅಂತ ಇದ್ರೆ ದೇ ಕ್ಯಾನ್ ಜಾಯ್ನ್.
0: ಹೀಗೆಂದ್ರೆ ಈಗ ನೋಡಿ, ಆಚೆ ಕೇಳುಗರಲ್ಲಿ ಮಹಿಳೆಯರು ಇರ್ತಾರೆ, ಮನೆ ಕೆಲಸ ಮಾಡ್ತಿರ್ತಾರೆ, ತಮ್ಮ ಜೀವನದಲ್ಲಿ ಅವರು ವ್ಯಸ್ತವಾಗಿರ್ತಾರೆ.
1: ನನ್ನ ಕ್ಲಾಸ್ಗೆ 4 ಜನ ಲೈಕ್ ಮ್ಯಾರಿಡ್ ವುಮನ್ಸ್ ಬರ್ತಾರೆ ಅವರು. ಸೊ ಅದ್ರಲ್ಲಿ 2 ಜನ ಹೇಗಂದ್ರೆ ಆಕ್ಚುಲಿ ಅವ್ರು ಮಕ್ಕಳನ್ನ ಅಡ್ಮಿಷನ್ ಮಾಡ್ಲಿಕ್ಕೋಸ್ಕರ ಕರ್ಕೊಂಡು ಬಂದಿದ್ದು, ಅವ್ರ ಮಕ್ಳು ಇನ್ನೂ ಸಣ್ಣವ್ರು ಇದಾರಂತ ಅವ್ರು 1-2 weeks ಅಲ್ಲೇ ಕುತ್ಕೊಂಡು ಅವ್ರ ಜೊತೆ ಕ್ಲಾಸ್ ನೋಡ್ತಾ ಇದ್ದು ಅವ್ರಿಗೆ ಇಂಟ್ರೆಸ್ಟ್ ಬಿಲ್ಡ್ ಆಗಿ ಅವ್ರಿಗೆ ಜಾಯ್ನ್ ಆಗಿದ್ದಾರೆ ಆಮೇಲೆ. ಸೊ 1-2 ಮ್ಯಾರಿಡ್ ವುಮನ್, ಸೊ ಅವ್ರ ಮಕ್ಕಳು ಬರ್ತಾರೆ, ಅವ್ರು ಕೂಡ ಬರ್ತಾರೆ. ಸೊ ದಟ್ ಅವ್ರ ಕ್ಯಾನ್ ಅವರು ಮಕ್ಕಳಿಗೆ ಹೆಲ್ಪ್ ಮಾಡ್ಬೋದು ಮನೇಲಿ, ಸೊ ಮುಂದೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ. ಸೊ ಅವ್ರಿಗೂ ಇಂಟ್ರೆಸ್ಟ್ ಇದೆ ಅಂತ ಅವರು ಜಾಯ್ನ್ ಆಗಿದೆ. ಸೊ ಆತರ 4 ಜನ ಇದಾರೆ ನನ್ನ ಕ್ಲಾಸ್ ಅಲ್ಲಿ.
0: ಈಗ ಆ 4 ಜನ ಕುರಿತು ಒಂದು ಪ್ರಶ್ನೆ ಕೇಳ್ತೇನೆ. ಹೌಸ್ ವೈಫ್ ಅಂತ ತಾವು ಹೇಳಿದ್ರಿ, ತಮ್ಮ ಮಕ್ಕಳಿಗೆ ಅವ್ರು ಅಡ್ಮಿಷನ್ ಮಾಡ್ಲಿಕ್ಕೆ ಬಂದಾಗ ಅವರಿಗೆ ಇಂಟ್ರೆಸ್ಟ್ ಬಂತು, ಅವರಲ್ಲಿ ಯಾವ ರೀತಿಯ ಚೇಂಜಸ್ ಬಂದಿದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ದಟ್ ವುಡ್ ಬಿ ಅ ವೆರಿ ಗುಡ್ ಮೋಟಿವೇಶನ್ ಫಾರ್ ನಮ್ಮ ಕೇಳುಗರು. ಆಚೆ ಇರೋ ಎಷ್ಟೋ ಮಹಿಳೆಯರು ಇದ್ದಾರೆ, ಅವರಿಗೂ ಒಂದು ಸ್ಫೂರ್ತಿ.
1: ಅದೇ ಲೈಕ್ ಫಸ್ಟ್ ಅವ್ರ ಮಕ್ಕಳಿಗೆ ಜಾಯ್ನ್ ಮಾಡ್ಸ್ಲಿಕ್ಕೆ ಅಂತ ಬಂದಿದ್ರು, ಅವ್ರ ಕ್ಲಾಸಸ್ ನ 1-2 weeks ಕುತ್ಕೊಂಡು ಜಸ್ಟ್ ಮಕ್ಳು ಹೇಗ್ ಮಾಡ್ತಾರೆ, ಹೇಗೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಂತ ಅಬ್ಸರ್ವ್ ಮಾಡ್ಲಿಕ್ಕೋಸ್ಕರ ಅವ್ರು ಕೂತಿದ್ದು. ಬಟ್ ಅವ್ರಿಗೆ ಇಂಟ್ರೆಸ್ಟ್ ನಾ ಕಲ್ಸೋದ್ ವೇ ನೋಡಿ ಎಲ್ಲ ಶ್ಲೋಕಾಸ್ ಎಲ್ಲ ಕೇಳಿ ಅವ್ರಿಗೆ ಇಂಟ್ರೆಸ್ಟ್ ಬಂದು ಅವ್ರು ಜಾಯ್ನ್ ಮಾಡಿದ್ರು. ಅಟ್ ದ ಬಿಗಿನಿಂಗ್ ಅವ್ರಿಗೆ ಕ್ವಶನ್ ಮಾರ್ಕ್ ಇತ್ತು, ಲೈಕ್ ಅಡ್ಮಿಷನ್ ಮಾಡೋಕ್ಕಿಂತ ಮುಂಚೆ ನನಗೆ ಕೇಳಿದ್ರು ಅವರು, ಇಲ್ಲ ನಾವು ಜಾಯ್ನ್ ಮಾಡ್ಬೋದಾ, ಬಿಕಾಸ್ ನಮ್ಗೆ ಈಗ ಅಷ್ಟು ಪ್ರಾಕ್ಟೀಸ್ ನೀವು ಹೇಳ್ಕೊಟ್ಟಿದ್ದು, ಮನೇಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನಮ್ಗೆ ಟೈಮ್ ಬೇಕು. ನಾವು ಅಂದ್ರೆ ಅಪಾರ್ಟ್ ಫ್ರಮ್ ವರ್ಕ್ ಆಗಿರ್ಬೋದು, ಮಕ್ಳಿಗೆ ಸ್ಕೂಲಿಗೆ ರೆಡಿ ಮಾಡಿ ಕಳ್ಸೋದಾಗಿರ್ಬೋದು, ಸೊ ಬಿಸಿ ಇರುತ್ತೆ ನಮಗೆ. ಮಕ್ಳು ಪ್ರಾಕ್ಟೀಸ್ ಮಾಡ್ದಂಗೆ ನಮ್ಗೆ ಮನೇಲಿ ಪ್ರಾಕ್ಟೀಸ್ ಮಾಡಕ್ ಆಗಲ್ಲ, ಬಿಕಾಸ್ ಇದಕ್ಕೆಲ್ಲ ಪ್ರಾಕ್ಟೀಸ್ ಬೇಕೇ ಬೇಕಾಗುತ್ತೆ ಟೈಮು. ಸೊ ಹೇಗೆ ನಮ್ದು ಬಾಡಿ ಎಲ್ಲ ಸಪೋರ್ಟ್ ಮಾಡುತ್ತಾ ಮಾಡ್ಬೋದಾ ಅಂತ. ಸೊ ನಾನು ಅವಾಗ ಹೇಳಿದೆ, ನಿಮಗೆ ಇಂಟ್ರೆಸ್ಟ್ ಇದೆ, ನೀವು ಇಂಟ್ರೆಸ್ಟ್ ಇಂದ ಮಾಡಿ ಜಾಯ್ನ್ ಆಗಿ ಕಂಟಿನ್ಯೂ ಮಾಡಿ ಅಂತ ನಾನು ಇಷ್ಟೇ ಹೇಳಿದ್ದೆ ಅವ್ರಿಗೆ. ಸೊ ಈಗ ಆಕ್ಚುಲಿ ಸ್ಟಾರ್ಟಿಂಗ್ ವೀಕ್ ಅಲ್ಲಿ ಅವ್ರಿಗೆ ಸಣ್ಣ ಮಕ್ಕಳ ಜೊತೆ ಮಾಡೋದು ಸ್ವಲ್ಪ ಅವ್ರಿಗೆ ಹೆಸಿಟೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಬಟ್ ಲೇಟರ್ ಈಗ ಇಂಪ್ರೂವ್ಮೆಂಟ್ಸ್ ನೋಡಿದ್ರೆ ದೇ ಆರ್ ಲೈಕ್ ಫುಲ್ಲಿ ಫ್ರೀ ಆಗಿ ಎಷ್ಟು ಚೆನ್ನಾಗಿ ಕೋಪಪ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಲೈಕ್ ಅವ್ರ ಮಕ್ಕಳಿಗಿಂತ ಅವ್ರು ಚೆನ್ನಾಗಿ ಇಂಟ್ರೆಸ್ಟ್ ತೋರಿಸ್ಕೊಂಡು ಅವ್ರ ಎಲ್ಲರ ಜೊತೆ ಮಿಂಗಲ್ ಆಗಿ ಅಂದ್ರೆ ಅವ್ರ ಇನಿಷಿಯೇಟಿವ್ ತಗೊಂಡು ಹೇಳ್ಕೊಡೋದಾಗ್ಲಿ, ಶ್ಲೋಕಾಸ್ ಆಗ್ಲಿ, ಮತ್ತೆ ಪ್ರಾಕ್ಟೀಸ್ ಮಾಡೋದಾಗ್ಲಿ, ಈಗ ಅವ್ರದ್ದೇ ಏನೂ ಇಲ್ಲ. ಲೈಕ್ ಅವ್ರು ಇನ್ನೂ 1-2 ಜನಕ್ಕೆ ರೆಫರ್ ಮಾಡಿ ಅವ್ರಿಗೆ ಹೇಳ್ತಾರೆ ಬಿಟ್ಟರೆ ದೇ ಆರ್ ಲೈಕ್ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ಈಗ. ಸೊ ಈಗ ಲೈಕ್ ಫುಲ್ಲಿ ಫ್ರೀ ಇದಾರೆ ಅವರು.
0: ಈ ನಿಮ್ಮ ಉತ್ತರದ ಮುಖಾಂತರ ಆಚೆ ಇರೋ ನಮ್ಮ ಕೇಳುಗರಲ್ಲಿ ಎಷ್ಟೋ ಗೃಹಿಣಿಯರು ಇರ್ತಾರೆ, ಅವರಿಗೂ ಒಂದು ಇದ್ದೇ ಇರುತ್ತೆ ಆಸೆ. ಆಸೆ ಯಾರಿಗಿಲ್ಲ ಅಂತವ್ರು ಆಸೆ ಇದೇ ಆಲ್ ದೀಸ್ ರೀಸನ್ಸ್. ನೀವು ಏನಂದ್ರೆ ಚಿಕ್ಕ ಮಕ್ಕಳ ಮುಂದೆ ನಾವು ಹೆಂಗ್ ಮಾಡುದು, ಸಮಯ ಸಿಗುತ್ತೋ ಇಲ್ಲೋ ನೋಡಿ. ಇನ್ನೊಂದ್ ಮೂರ್ನಾಲ್ಕು ಜನ ರೆಫರಲ್ ತಗೊಂಡ್ ಬಂದಿದ್ದಾರೆ ನಿಮ್ ಕಡೆ. ಇಟ್ಸ್ ಅ ವೆರಿ ಗುಡ್ ಥಿಂಗ್. ಮಹಿಳೆಯರಿಗೆ ಇದು ಬೇಕು, ಏಕೆಂದ್ರೆ ಇದು ಆಲ್ ಓವರ್ ಪ್ಯಾಕೇಜ್ ಆಗಿದೆ. ನನ್ನ ಪ್ರಕಾರ ಅದೇ, ನಾನು ಅದರ ಮೇಲೆ ಫೋಕಸ್ ಮಾಡೋದು. ಕೆಲವೊಂದ್ ಬಾರಿ ಈಗ ನಾವು ಜಿಮ್ ಅಂದ ತಕ್ಷಣ ತೂಕ ಎಬ್ಬಿಸ್ಲಿಕ್ಕೆ ಹೋಗ್ತೇವೆ, ವಿ ಗೆಟ್ ಅವರ್ ಮಸಲ್ಸ್ ವರ್ಕ್. ಅದು ಬಿಟ್ಟು ಅಲ್ಲಿ ನೋ ಆಧ್ಯಾತ್ಮ ಇನ್ವಾಲ್ವ್, ನೋ ಮೆಮೊರಿ ಇನ್ವಾಲ್ವ್, ಅದರಲ್ಲಿ ಅಷ್ಟು ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಎಸ್, ಅದು ಒಂಥರದ ವ್ಯಾಯಾಮ, ಅದಕ್ಕೆ ಆದಂತಹ ಲಾಭಗಳಿದೆ ಇಲ್ಲ ಅಂತ ಇಲ್ಲ. ಐ ಆಮ್ ನಾಟ್ ಬಿ ಲಿಟ್ಲಿಂಗ್ ದಟ್, ಅದು ಕಮ್ಮಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಇದು ಇದು ಓವರ್ ಆಲ್ ಪ್ಯಾಕೇಜ್, ಅಂಡ್ ಈಗಿರೋ ಪರಿಸ್ಥಿತಿಯಲ್ಲಿ ಮಹಿಳೆಯರಿಗೆ ಬೇಕಾಗಿದೆ ಇದು ನನಗನ್ಸೋ ಮಠ. ಆದ್ರೂ ನೀವು ಹೇಳಿದ್ರಿ ಗೃಹಿಣಿಯರು ಇಷ್ಟು ಚೆನ್ನಾಗಿ ಅವ್ರು ಬರ್ತಾ ಇದಾರೆ, ಭಾಗವಹಿಸ್ತಿದ್ದಾರೆ, ಅಂಡ್ ದೇ ಆರ್ ಗಿವಿಂಗ್ ದಟ್ ಟೈಮ್. ಅವರಲ್ಲಿ ಬದಲಾವಣೆ ಬಗ್ಗೆ ತಾವು ಹೇಳಿದ್ರಿ. ಈಗ ಬಹಳ ಮುಖ್ಯವಾಗಿ ಸೋಷಿಯಲ್ ಮೀಡಿಯಾ ಎಲ್ಲಾ ಕಡೆ ಟ್ರೆಂಡ್ ಆಗಿದೆ. ಏನ್ ಹೇಳಿ, ಹುಕ್ ಸ್ಟೆಪ್ ಮೇಲೆ ಡಾನ್ಸ್ ಮಾಡೋದು. ಭರತನಾಟ್ಯಂ ಎಷ್ಟು ಫೇಮಸ್ ಇದೆ ಈಗಿನ ದಿನಗಳಲ್ಲಿ, ಬಿಕಾಸ್ ಎಲ್ಲರ ಒಂದು ಇಂಟ್ರೆಸ್ಟ್ ಆ ಒಂದು ಕ್ಷೇತ್ರದಲ್ಲಿ ಇದೆ, ಬಾಲಿವುಡ್ ಡಾನ್ಸಿಂಗ್ ಅಥವಾ ಒಂದು ಸಿನಿಮಾ ಹಾಡುಗಳ ಮೇಲೆ ಡಾನ್ಸ್. ಏನ್ ಹೇಳಿಕೆ
1: ಈಗ ಕ್ಲಾಸಿಕಲ್ ಡಾನ್ಸರ್ಸ್ ಕೂಡ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಳ್ತಾರೆ. ಸೊ ಅಗೇನ್, ಬಟ್ ಅದು ನಮ್ ಕೈಲಿ ಇರ್ಬೇಕು, ನಾವು ಹೇಗೆ ಯೂಸ್ ಮಾಡ್ಕೊಳ್ತೀವ ಅನ್ನೋದು. ಸೊ ಒಂದು ಪಾಸಿಟಿವ್ ಆಗಿ ತಗೊಳ್ಬೇಕು. ಪಾಸಿಟಿವ್ ಆಗಿ ಯಾವ ತರ ತಗೊಳ್ಬಹುದು ಅಂತ ಈಗ ಹೇಳೋದಾದ್ರೆ, ಒಂದು ನಾವು ಏನಾದ್ರೂ ಹೊಸ ಕಲಿಕೆಯನ್ನ ಕಲೀಲಿಕ್ಕೆ ಈಗ ನಾವು ಬೇರೆಯವ್ರದ್ದು ವಿಡಿಯೋಸ್ ನೋಡ್ಬೋದು ಡ್ಯಾನ್ಸದ್ದು. ಸೊ ನಾವು ನೋಡಿದಾಗ ನಮಗೆ ಎಲ್ಲ ವಿಷಯ ಗೊತ್ತಿರಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಯಾವ್ದಾದ್ರೂ ಒಂದ್ರಲ್ಲಿ ಹಿಂದೆ ಇರ್ಬೋದು ಅಥವಾ ಇನ್ನೂ ನಮ್ಗೆ ಆ ವಿಷಯನ ಗೊತ್ತಿಲ್ಲದೆ ಇರ್ಬೋದು. ಸೊ ನಾವು ಇನ್ನೊಬ್ಬರಲ್ಲಿ ವಿಡಿಯೋಸ್ ಅಲ್ಲಿ ನೋಡ್ಬೋದು ಅಥವಾ ಅವ್ರು ಹೇಳೋ ಒಂದು ನಾಲೆಜ್ ನಮಗಿಲ್ಲ ಅಂದ್ರೇನು. ಸೊ ಕೇಳಿ ಕೇಳಿ ಕಲಿಯೋದು, ನೋಡಿ ಕಲಿಯೋದು ತುಂಬಾ ಇರುತ್ತೆ. ಸೊ ಕಲೀಲಿಕ್ಕೆ ಒಂದು ಯೂಸ್ ಮಾಡ್ಕೊಳ್ಬಹುದು ನಾವು ಬೇರೆಯವರಿಂದ. ಮತ್ತೆ ಇನ್ನೊಂದು, ನಮ್ಮ ಹತ್ರ ಇರೋ ಒಂದು ನಾಲೆಜ್ ನ ಶೇರ್ ಮಾಡ್ಲಿಕ್ಕೂ ಕೂಡ ನಾವು ಯೂಸ್ ಮಾಡ್ಕೊಳ್ಬಹುದು. ಈಗ ನನ್ನ ಸ್ಟೂಡೆಂಟ್ಸೇ ಅಷ್ಟೇ, ಈಗ ನಾನು ಕ್ಲಾಸ್ ಅಲ್ಲಿ ಹೇಳಿರ್ತೀನಿ ಹೌದು, ಬಟ್ ಅವ್ರಿಗೇನು ಮನೇಲಿ ಹೋಗಿ ರಿವೈಸ್ ಮಾಡ್ಲಿಕ್ಕೆ ಕೆಲವರು ಸಣ್ಣ ಮಕ್ಳು ಇರ್ತಾರೆ. ಸೊ ಅವ್ರಿಗೇನು ಜಸ್ಟ್ ವಿಡಿಯೋ, ಪೇರೆಂಟ್ಸ್ ಹೇಳ್ತಾರೆ ಇಲ್ಲ ಮಕ್ಕಳು ಸಣ್ಣವರಿದ್ದಾರೆ ಅವ್ರಿಗೆ ನಾವಂತೂ ಬರಲ್ಲ ಕ್ಲಾಸ್ಗೆ, ನೀವೇನ್ ಹೇಳ್ಕೊಟ್ಟಿರ್ತೀರಾ ನಮಗೆ ಗೊತ್ತಾಗೋದಿಲ್ಲ, ನಾವು ರಿವೈಸ್ ಮಾಡಿಸ್ಬೇಕಾದ್ರೆ ನಮ್ಗೆ ವಿಡಿಯೋ ಬೇಕು ರೆಫರೆನ್ಸ್ ಅಂತ. ಸೊ ಒಂದು ಕ್ಲಾಸ್ ಶ್ಲೋಕಾಸ್ ಆಗಲಿ ಅದ್ರ ವಿಡಿಯೋ ಮಾಡಿ ಕಳಿಸೋದ್ರಿಂದ ಮಕ್ಕಳು ಕೂಡ ಕಲಿತಾರೆ, ಅವ್ರ ಪೇರೆಂಟ್ಸ್ ಓಕೆ ದಿಸ್ ಇಸ್ ದ ರೈಟ್ ವೇ ಟು ಟೇಕ್ ರಿವಿಷನ್ ಅಂತ ಅವ್ರಿಗೂ ಗೊತ್ತಾಗುತ್ತೆ. ಇಲ್ಲದ್ರೆ ಈ ತರ ಎಲ್ಲ ಬೇರೆ ಸ್ಕೂಲ್ ಅಲ್ಲಾದ್ರೆ ನಾವು ಎ ಬಿ ಸಿ ಡಿ ಇರುತ್ತೆ ಅದೆಲ್ಲರೂ ಗೊತ್ತಿರೋದೆ, ಪೇರೆಂಟ್ಸ್ ವಿತೌಟ್ ನಾಲೆಜ್ ಕೂಡ ಕಲಿಸ್ಬೋದು, ಬಟ್ ಇದು ಗೊತ್ತಿರೋದಿಲ್ಲ ಅಲ್ಲ ಆಕ್ಚುಯಲ್ ಆಗಿ. ಸೊ ಈ ತರ ರೆಫರೆನ್ಸ್ ನಾವು ನೋಡಿ ಕಲೀಲಿಕ್ಕೆ ಒಳ್ಳೇದನ್ನಷ್ಟೇ ತಗೊಳ್ಬೇಕಾಗತ್ತೆ. ಸೋಷಿಯಲ್ ಮೀಡಿಯಾದಲ್ಲೂ ನಾವು ಕಲೀಲಿಕ್ಕಾಗಿರ್ಬೋದು ಅಥವಾ ನಾವು ಕಲಿಸ್ಲಿಕ್ಕೆ ಆಗಿರ್ಬೋದು ಅಥವಾ ನಮ್ದು ಒಂದು ಏನ್ ಹೇಳ್ತೀರಿ ಮೆಮೊರೀಸ್ ಅಂದ್ರೆ ನಾವು ಏನ್ ನಾಲೆಜ್ ನ ಸ್ಟೋರ್ ಮಾಡ್ಕೊಂಡಿರ್ತೀವಿ ಅದನ್ನ ನಮ್ಮ ಒಂದು ಗ್ಯಾಲರಿಲೂ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು, ಜಸ್ಟ್ ನಾವು ನೋಡಿ ಕಲೀಲಿಕ್ಕೆ. ಆಮೇಲೆ ಕಂಪ್ಯಾರಿಸನ್ ಅಂದ್ರೆ ಲೈಕ್ ಕೆಲವೊಂದ್ರಲ್ಲಿ ನಾವು ತಪ್ಪು ಮಾಡ್ತಿರ್ಬೋದು, ಈಗ ಸ್ಟೆಪ್ಸ್ ಆಗಿರ್ಬೋದು ಯಾವ್ದು

0: ಇರ್ತಾರೆ. ಬಟ್ ನನ್ನ ಓನ್ ಒಪಿನಿಯನ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಆನ್ಲೈನ್ ಇಸ್ ಅ ನಾಟ್ ರೈಟ್ ವೇ ಅಂತ. ಬಿಕಾಸ್ ಅವರಿಗೆ ಅದ್ರ ಬಗ್ಗೆ ಏನು ನಾಲೆಜ್ ಇರೋದಿಲ್ಲ ಅಟ್ ದ ಸ್ಟಾರ್ಟ್. ಸ್ಟಾರ್ಟಿಂಗ್ ಇಂದನೇ ಅವ್ರು ಆನ್ಲೈನ್ ಅಂದ್ರೆ ಬಿಕಾಸ್ ನಮ್ ಕ್ಲಾಸ್ ಅಲ್ಲಿ ಹೇಗಾಗುತ್ತಂತ, ಅವ್ರ ಬಾಡಿ ಪೊಸಿಷನ್ ಅಂಗಶುದ್ಧಿ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಅಂಗಶುದ್ಧಿ ಇಲ್ಲ ಅಂದ್ರೆ ನಾವೇ ಗುರುಗಳಲ್ಲಿ ಹೋಗಿ ಅವ್ರಿಗೆ ಏನಾದ್ರು ಲೈಕ್ ಬೆಂಡಿಂಗ್ ಇರ್ಬೋದು ಅಥವಾ ಹ್ಯಾಂಡ್ ಪೊಸಿಷನ್ಸ್ ಇರ್ಬೋದು, ಸೊ ಎಲ್ಲದನ್ನ ನಾವು ಕರೆಕ್ಷನ್ಸ್ ಮಾಡ್ತೀವಿ. ಇಫ್ ಇಟ್ ಇಸ್ ಆನ್ಲೈನ್ ಅವ್ರಿಗೆ ಸ್ಟಾರ್ಟಿಂಗ್ ಹೇಗ್ ಮಾಡ್ಬೇಕಂತ ನಾಲೆಜ್ ಇರೋದಿಲ್ಲ, ಐಡಿಯಾಸ್ ಇರೋದಿಲ್ಲ. ಸೊ ಅವಾಗಲೇ ಆನ್ಲೈನ್ ಅಲ್ಲಿ ನಾವ್ ಎಷ್ಟು ಹೇಳಿದ್ರು ಅವ್ರಿಗೆ ಪ್ರಾಪರ್ ಕನ್ವೆ ಆಗೋದಿಲ್ಲ ಅಟ್ ದ ಬಿಗಿನರ್ಸ್ ಗೆ. ಸೊ ದಟ್ ಇಸ್ ದ ಪ್ರಾಬ್ಲಮ್. ಅದೇ ಲೈಕ್ ಈಗ ಒಂದು 4 to 5 years ಒಂದು ಎಕ್ಸಾಮ್ಸ್ ಆದ ತಕ್ಷಣ ಮಕ್ಕಳಿಗೆ ಅಥವಾ ಇಫ್ ಬೇರೆ ಕಡೆ ಎಲ್ಲರೂ ಟ್ರಾವೆಲ್ ಮಾಡಿದ್ದಾರೆ ಮಕ್ಕಳು ಬೇರೆ ಪ್ಲೇಸ್ಗೆ, ಅಂಡ್ ಅವ್ರಿಗೆ ಇನ್ನೂ ಇಂಟ್ರೆಸ್ಟ್ ಇದೆ ಡ್ಯಾನ್ಸ್ ಕಲಿಬೇಕು, ಕಂಟಿನ್ಯೂ ಮಾಡಬೇಕು, ಸೇಮ್ ಗುರು ಅವ್ರ ಅಂಡರ್ ಕಂಟಿನ್ಯೂ ಮಾಡಬೇಕು, ಆ ಥರ ಇದ್ರೆ ಸಿಚುವೇಶನ್ ಎಸ್ ಆನ್ಲೈನ್ ಮಾಡ್ಬೋದು. ಬಿಕಾಸ್ ಅಲ್ಲಿ ಅವ್ರಿಗೆ ಆಲ್ರೆಡಿ ಬೇಸಿಕ್ಸ್ ಗೊತ್ತಿರುತ್ತೆ ಯಾವ ಥರ ಪೊಸಿಷನ್ ಇರಬೇಕು, ಹೇಗೆ ಮೂವ್ಮೆಂಟ್ ಹೋಗುತ್ತೆ. ಸೊ ಇದೆಲ್ಲ ಆಲ್ರೆಡಿ ನಾವು ಟ್ರೈನ್ ಮಾಡಿರೋದ್ರಿಂದ ಟ್ರೈನ್ ಸ್ಟೂಡೆಂಟ್ಸ್ಗೆ ಆನ್ಲೈನ್ ತಗೊಳ್ಳೋದು ಓಕೆ, ಐ ಅಗ್ರಿ. ಬಟ್ ಅದ ಬಿಗಿನಿಂಗಲ್ಲೇ ಆನ್ಲೈನ್ ಕ್ಲಾಸಸ್ ನನಗೇನು ಸರಿ ಅನ್ಸೋದಿಲ್ಲ.
1: ಏಕೆಂದ್ರೆ ಕೆಲವೊಂದು ವಿಷಯಗಳಿದ್ದಾವೆ ವಿತ್ ರೆಸ್ಪೆಕ್ಟ್ ಟು ದೀಸ್ ಕ್ಲಾಸಿಕಲ್ ಭರತನಾಟ್ಯಂ, ಇದು ಒಂದು ಡಿವೋಷನಲ್ ಅಂಡ್ ವೆರಿ ಬಹಳ ಇಂಪಾರ್ಟೆಂಟ್, ಇದರಲ್ಲಿ ನಮ್ಮ ಪ್ರೆಸೆನ್ಸ್ ಬಹಳ ಮುಖ್ಯ ಆಗುತ್ತೆ, ಎಲ್ಲ ಆನ್ಲೈನ್ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅದೇ ಪ್ರಶ್ನೆಗೆ ಉತ್ತರ ಕೊಟ್ರಿ, ಫ್ಯೂಚರ್ ಪ್ಲಾನ್ಸ್ ಬಗ್ಗೆ ಮಾತನಾಡೋಣ. ವಿತ್ ರೆಸ್ಪೆಕ್ಟ್ ಟು ಭರತನಾಟ್ಯಂ, ವಾಟ್ ಆರ್ ಯುವರ್ ಫ್ಯೂಚರ್ ಪ್ಲಾನ್?
0: ನನ್ನ ಫ್ಯೂಚರ್ಸ್ ಪ್ಲಾನ್ ಬಂದ್ಬಿಟ್ಟು ಒಂದು ಪಾಸಿಟಿವ್ ವೇಯಲ್ಲಿ ಸೊಸೈಟಿಗೆ ಒಂದು ಏನಾದರೂ ಕಾಂಟ್ರಿಬ್ಯೂಟ್ ಮಾಡ್ಬೇಕು ಅನ್ನೋದು. ಬಿಕಾಸ್ ನಾನೀಗ ಆಲ್ರೆಡಿ ಹೇಗೆ ಅಂದ್ರೆ ಗೊತ್ತಿ ಹೇಳಿದಂಗೆ ನಾನು ಎಂಕನ್ ಮಾಡಿ ಕ್ಲಾಸ್ ತಗೊಳ್ತಿದ್ದೇನೆ. ಸೊ ಅಲ್ಲಿ ಈಗ ನಾನು ಇಲ್ಲಿಂದ ಅಲ್ಲಿ ಟ್ರಾವೆಲ್ ಮಾಡ್ಲಿಕ್ಕೆ 1 hour ಜರ್ನಿ ಇದೆ ನನಗೆ. ಐ ಹ್ಯಾವ್ ಟು ಟ್ರಾವೆಲ್ ಟು ಬಸ್, ಮತ್ತೆ ಅಲ್ಲಿಂದ ಕ್ಲಾಸ್ ಒಂದು 2.5 hours ತಗೊಂಡು ಮತ್ತೆ ಅಲ್ಲಿಂದ ರಿಟರ್ನ್ ಆಗ್ಬೇಕು ರಿಟರ್ನ್. ಅದು ನನಗೆ ಆಕ್ಚುಲಿ ಟ್ರಾವೆಲ್ 2 hours ಜರ್ನಿನೇ ಆಗೋಗುತ್ತೆ. ಬಟ್ ಅಲ್ಲಿ ಮತ್ತೆ ಅಲ್ಲಿ 2 hours ಟೀಚ್ ಮಾಡಿ ಮತ್ತೆ ಬರೋದು ಆಕ್ಚುಲಿ ಟೈರ್ಡ್. ಬಟ್ ನನ್ನ ಮೇನ್ ಉದ್ದೇಶ ಅಲ್ಲಿ ಹೋಗ್ಲಿಕ್ಕಂದ್ರೆ ಅವ್ರು ನನಗೆ ಆಲ್ಮೋಸ್ಟ್ 3 years ಬ್ಯಾಕಿಂದ ನನಗೆ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಅಲ್ಲಿ ಇರೋ ಜನ, ಕ್ಲಾಸ್ ತಗೊಳ್ಳಿ ಕ್ಲಾಸ್ ತಗೊಳ್ಳಿ ಅಂತ. ಅಲ್ಲಿನ ಮಕ್ಳಿಗೆ ತುಂಬಾ ಇಂಟ್ರೆಸ್ಟ್ ಇದೆ, ಬಟ್ ನೋಬಡಿ ಇಸ್ ರೆಡಿ ಟು ಗೋ ದೇರ್ ಅಂಡ್ ಟೀಚ್. ಅದು ಸ್ವಲ್ಪ ಈಗ ಡೆವಲಪಿಂಗ್ ಏರಿಯಾ ಇದೆ ಅದು. ಸೊ ಅಲ್ಲಿ ತುಂಬಾ ಮಕ್ಳಿಗೆ ಇಂಟ್ರೆಸ್ಟ್ ಇದೆ, ಬಟ್ ಯಾರು ಅಲ್ಲಿ ಅಷ್ಟು ಹೋಗಿ ಟೀಚ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಯಾರಿಗೂ ಅಷ್ಟು ಟ್ರಾವೆಲ್ ಮಾಡ್ಬೇಕು ಅನ್ನೋದು. ಸೊ ನಾನು ಆಪ್ಟ್ ಮಾಡಿದ್ದೆ ಅದೇ ರೀಸನ್ಗೆ. ಅಲ್ಲಿನ ಮಕ್ಳಿಗೂ ಲೈಕ್ ಅವರು ಇಂಟ್ರೆಸ್ಟ್ ಇದೆ ಸ್ಕೂಲ್ಸ್ಗೆಲ್ಲ ಲೈಕ್ ಟ್ರಾವೆಲ್ ಮಾಡ್ತಾರೆ ಓಕೆ, ಬಟ್ ಅಗೇನ್ ಅವ್ರಿಗೆ ಇದು ಒಂದು ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂದ ತಕ್ಷಣ ಸೊ ನನಗೆ ಹೇಗೆ ಇಂಟ್ರೆಸ್ಟ್ ಇತ್ತು, ನನಗೆ ಒಂದು ಕ್ಲಾಸ್ ಸಿಕ್ತು, ನಾನು ನನ್ನ ಡ್ರೀಮ್ ಫುಲ್ಫಿಲ್ ಮಾಡಿಕೊಂಡೆ. ಸೊ ಅದೇ ಥರ ಮಕ್ಕಳಿಗೂ ಇಂಟ್ರೆಸ್ಟ್ ಇರುತ್ತಲ್ಲ ಲೈಕ್ ಅಷ್ಟು ಜನನು ಅವ್ರ ಡ್ರೀಮ್ ಏನು ನಾವು ಟೀಚ್ ಮಾಡೋದಿಲ್ಲ ಅಂದ ತಕ್ಷಣ ಅವ್ರ ಡ್ರೀಮ್ ಫುಲ್ಫಿಲ್ ಆಗದೆ ಹಾಗೆ ಉಳಿಬಾರ್ದಲ್ವಾ. ಸೊ ದಟ್ ಈಸ್ ದ ರೀಸನ್ ನಾನು ಅಲ್ಲಿ ಹೋಗಿ ಟೀಚ್ ಮಾಡ್ತಿದ್ದೀನಿ. ಅದೇ ಥರ ಲೈಕ್ ಮುಂದೆ ಆದ್ರೂ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ, ನನ್ನ ಕೈಯಲ್ಲಿ ಏನು ಪಾಸಿಟಿವ್ ಒಂದು ಟೀಚಿಂಗ್ ಕೊಡ್ಲಿಕ್ಕೆ ಸಾಧ್ಯನೋ ಅದನ್ನ ಕೊಡ್ತಾ ಹೋಗ್ಬೇಕು. ಅದೇ ಥರ ನಮ್ಮ ಟ್ರೆಡಿಷ್ನಲ್ ನಮ್ಮ ಕಲ್ಚರ್ ರೂಟ್ಸ್ನ ನಾನು ಇನ್ನೂ ಸ್ವಲ್ಪ ಜನಕ್ಕೆ ಸ್ಪ್ರೆಡ್ ಔಟ್ ಮಾಡ್ತಾ ಇರಬೇಕು ಅನ್ನೋದು ನಂದು ಒಂದು ಫ್ಯೂಚರ್ ಪ್ಲಾನ್.
1: ತಾವು MBA ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಹೌ ಡಿಡ್ ದಟ್ ಇಂಟ್ರೆಸ್ಟ್ ಸ್ಪಾರ್ಕ್ ಇನ್ ಯು, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಸೊ ನಾನು ನನ್ನ ಮುಂಚೆ ಡಿಗ್ರಿ ದಟ್ ಇಸ್ BBA ನಾನು ಕಂಪ್ಲೀಟ್ ಮಾಡಿದ್ದು ಸಿಬಾಲ್ಕಲ್ಲಿ. ಸೊ ಅಲ್ಲಿ ನಮಗೆ ಮೋಟಿವೇಶನ್ ಆಗಿ ಪ್ರಕಾಶ್ ಕಡ್ಕೋಳ್ ಸರ್ ಆಲ್ಮೋಸ್ಟ್ ತುಂಬಾ ಜನಕ್ಕೆ ಗೊತ್ತಿರುತ್ತೆ. ಸೊ ಇಟ್ಸ್ ಬೇಸಿಕಲಿ ಅವರಿಂದಾನೆ ಆಲ್ಮೋಸ್ಟ್ ಅವರೇ ಜಾಸ್ತಿ ನಮಗೆ ಇಂಟ್ರೆಸ್ಟ್ ಫಿಲ್ಅಪ್ ಮಾಡಿದ್ದು ನೆಕ್ಸ್ಟ್ MBA ಮಾಡ್ಬೇಕಂತ. ಯಾ, ಸೊ ಅಗೇನ್ ನನ್ನ ಇಂಟ್ರೆಸ್ಟ್ HR ಅಲ್ಲಿ ಇತ್ತು, ಲೈಕ್ ಕನೆಕ್ಟಿಂಗ್ ಟು ದ ಪೀಪಲ್, ಅವ್ರದ್ದು ಮಾತುಕತೆ ಆಗಿರಲಿ, ಕನೆಕ್ಟಿಂಗ್ ಟು ಪೀಪಲ್ಸ್ ನಂಗೆ ತುಂಬಾ ಇಷ್ಟ. ಕನೆಕ್ಟ್ ಆಗಿ ಅವ್ರ ಜೊತೆ ಮಾತಾಡಿ ಡಿಸ್ಕಷನ್ಸ್ ಆಗಿರ್ಬೋದು ಯಾವ್ದಾರ ರಿಲೇಟೆಡ್. ಸೊ ಆ ತರ ಸಾರಿ BBA ಇಂದ MBA ಮುಂದೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಏನಿರುತ್ತೆ. ಸೊ ನನಗೆ ಸ್ಪೆಷಲೈಸೇಷನ್ ತಗೊಂಡಿದ್ದು HR ಅಲ್ಲೇ. ಸೊ ಐ ವಾಂಟೆಡ್ ಟು ಡೂ HR ಸ್ಪೆಷಲೈಸೇಷನ್ ಇನ್ MBA ಅಂಡ್ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಇಂಟ್ರೆಸ್ಟ್ ತಗೊಂಡು ಮುಂದೆ HR ಫೀಲ್ಡ್ ಹೋಗ್ಬೇಕನ್ನೋ ಇಂಟ್ರೆಸ್ಟ್ ಇಂದ ನಾನು MBA ಚೂಸ್ ಮಾಡಿದ್ದು.
1: ಹೌ ಆರ್ ಯು ಬ್ಯಾಲೆನ್ಸಿಂಗ್ ಬೋತ್?
0: ನಾನು ಆಕ್ಚುಲಿ ಓಪನ್ ಯೂನಿವರ್ಸಿಟಿಲಿ ಮಾಡ್ತಿರೋದು MBA ಇಗ್ನುಯಲ್ಲಿ. ಅದು ಚೂಸ್ ಮಾಡ್ಲಿಕ್ಕೂ ಕೂಡ ರೀಸನ್ ಇದೆ. ಆಸ್ ನಾನೀಗ ವೀಕ್ಲಿ 7 days ನಾನು ಕ್ಲಾಸ್ ತಗೊಳ್ತೀನಿ, ನಾನು ಕ್ಲಾಸಿಗೆ ಹೋಗ್ತೀನಿ, ಅಂಡ್ ಇಲ್ಲೂ ಕಾಲೇಜು ಮ್ಯಾನೇಜ್ ಮಾಡ್ಲಿಕ್ಕೆ ಟೈಮಿಂಗ್ಸ್ ಎಲ್ಲ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಅನ್ನೋ ರೀಸನ್ಗೆ ಐ ಆಪ್ಟ್ ಫಾರ್ ಓಪನ್ ಯೂನಿವರ್ಸಿಟಿ. ಸೊ ಅಲ್ಲಿ ಓಪನ್ ಯೂನಿವರ್ಸಿಟಿ ಅಂದ ತಕ್ಷಣ ಐ ಕ್ಯಾನ್ ಹ್ಯಾಂಡ್ ಅಂದರೆ ಮ್ಯಾನೇಜ್ ನನ್ನ ಟೈಮಿಂಗ್ ನಾನೇ ಮ್ಯಾನೇಜ್ ಮಾಡ್ಕೊಳ್ಬೋದು. ಈಗ ಕಾಲೇಜ್ ಅಂದರೆ ಕಾಲೇಜ್ ಟೈಮಿಂಗಿಗೆ ಅಲ್ಲಿ ಇರಬೇಕು ಮಾಡಬೇಕು ಆ ಥರ, ಅದನ್ನ ಬಿಟ್ಟು ಆಮೇಲೆ ನಾನು ನೆಕ್ಸ್ಟ್ ಉಳಿದ ಟೈಮಲ್ಲಿ ನಾನು ಕ್ಲಾಸಸ್ ಬಗ್ಗೆ ಡ್ಯಾನ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೋದು. ಈಗ ಓಪನ್ ಯೂನಿವರ್ಸಿಟಿ ಅಂದರೆ ಡ್ಯಾನ್ಸನ್ನು ಪ್ರಯಾರಿಟಿಯಾಗಿ ಇಟ್ಕೊಂಡು ಉಳಿದ ಟೈಮಲ್ಲಿ ನನ್ನ ಸ್ಟಡೀಸನ್ನು ನಾನೇ ಕವರ್ ಅಪ್ ಮಾಡ್ಕೊಳ್ತೀನಿ. ಯಾ, ಸೊ ನಂಗೆ ಇದೆರಡೂ ಮ್ಯಾನೇಜ್ ಮಾಡಬೇಕು ಅಂತ ಐ ಚೋಸ್ MBA ಅಗೇನ್.
1: ಹೌದು, ಬಿಕಾಸ್ ತಾವು ಭರತನಾಟ್ಯಂ ಡಾನ್ಸರ್ ಆಗಿ ಭರತನಾಟ್ಯಂ ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗುವ ಕಾರಣದಿಂದ ಈ ಎಲ್ಲ ವಿಷಯಗಳು ಆಗ್ತಾ ಇದೆ ಅಂತ ತಿಳಿಸುದ ಹೇಳ್ಬಹುದಾ? ಹಂಗೆ ಭರತನಾಟ್ಯಂ ಒಂದು ಕಾರಣ ಆಗಿರ್ಬಹುದಾ ಟು ಮ್ಯಾನೇಜ್ ಎವ್ರಿಥಿಂಗ್ ಲೈಕ್ ದಿಸ್? ಕಿಯೋಟಿಕ್ ಲೈಫ್ ಇದೆ ತಮ್ಮ ಜೀವನದಲ್ಲಿ, ಬಹಳಷ್ಟು ವಿಷಯಗಳು ನೀವು ಮಾಡ್ತಾ ಇದ್ದೀರಿ.
0: ಸೊ ರೀಸನ್ ಅದೇ, ನನ್ನ ಇಂಟ್ರೆಸ್ಟ್ ನನ್ಗೆ ಭರತನಾಟ್ಯಂ ಅಲ್ಲಿ ಇದೆ. ಸೊ ನನಗೆ ಕಾಲೇಜ್ ಒಂದು ರೀಸನ್ ಆಗಬಾರ್ದು, ನನ್ನ ಒಂದು ಪ್ಯಾಷನ್ ನನ್ನ ಇಂಟ್ರೆಸ್ಟ್ ಈಗ ನನ್ನ ಪ್ರೊಫೆಷನ್ ಆಗಿ ಟರ್ನ್ ಆಗಿದೆ. ಸೊ ಅದನ್ನ ಬಿಟ್ಕೊಡ್ಲಿಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಸೊ

0: ಏನದು ಇಂಟ್ರೆಸ್ಟ್ ಇದೆ, ಅಲ್ಲೂ ನನಗೆ ನಾಲೆಜ್ ಇದೆ. ನಾನು ಇನ್ನೂ ನನ್ನ ನಂಬಿ ಕೆಲವೊಂದು ಸ್ಟೂಡೆಂಟ್ಸ್ ಜಾಯ್ನ್ ಆಗಿದ್ದಾರೆ ನನ್ನ ಕ್ಲಾಸ್, ಅವ್ರಿಗೂ ಅವರಿಗೆ ಎಕ್ಸಾಮ್ಸ್ ಎಲ್ಲ ಕೊಡ್ತಿದ್ದಾರೆ. ಆಲ್ಮೋಸ್ಟ್ 2-3 ಇಯರ್ಸ್ ಇಂದ ಎಕ್ಸಾಮ್ಸ್ ಎಲ್ಲ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ ನಂದು. ಸೊ ಅವ್ರು ನನ್ನ ಪ್ರಯಾರಿಟೀಸ್ ಆಗ್ತಾರೆ ಮೋರ್ ದೆನ್ ಈಗ ನನ್ನ ನಾನು ಹೇಗೆ ನನ್ನ ಗುರುಗಳನ್ನ ನಂಬಿ ನಾನು ಅಡ್ಮಿಷನ್ ಮಾಡಿ ನನ್ನ ಕೆರಿಯರ್ ನ ನಾನು ನನ್ನ ಡ್ರೀಮ್ ನ ಫುಲ್ಫಿಲ್ ಮಾಡಿದೆ. ಅದೇ ತರ ನನ್ನ ಸ್ಟೂಡೆಂಟ್ಸ್ ಕೂಡ ನನ್ನ ನಂಬಿ ಜಾಯ್ನ್ ಆಗಿರ್ತಾರೆ ಅವ್ರ ಡ್ರೀಮ್ ನ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ. ಸೊ ದಟ್ ಈಸ್ ಬೀಯಿಂಗ್ ಮೋರ್ ಪ್ರಯಾರಿಟಿ ನನಗೆ. ಸೊ ಆ ರೀಸನ್ಗೋಸ್ಕರ ಅವಾಗ ಆಟೋಮೆಟಿಕ್ಲಿ ನಮ್ಗೆ ಇದನ್ನ ಹ್ಯಾಂಡಲ್ ಮಾಡಬೇಕು, ಮ್ಯಾನೇಜ್ ಮಾಡಬೇಕು ಎಟ್ ಅ ಟೈಮ್ ಅಂತ ಮೈಂಡಲ್ಲಿ ಬಂದೇ ಬರುತ್ತೆ. ಸೊ ದಟ್ ಈಸ್ ದ ರೀಸನ್, ಅದಕ್ಕೋಸ್ಕರ ನಾನು ಇಷ್ಟು ಮ್ಯಾನೇಜ್ ಮಾಡಲಿಕ್ಕೆ ಕಾರಣ ಆಗಿರೋದು.
1: ಕಾರ್ಯಕ್ರಮದ ನಾವು ಕೊನೆ ಹಂತಕ್ಕೆ ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ, ಯುವಧ್ವನಿ ಲಿಸ್ನರ್ಸ್ಗೆ ಕೊನೆಯದಾಗಿ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ, ಕ್ಲೋಸಿಂಗ್ ಮೆಸೇಜ್?
0: ಎಸ್, ಸೊ ನಾನು ಏನು ಹೇಳೋದಂದ್ರೆ, ಮೊದಲು ನಿಮ್ ಏನ್ ಇಂಟ್ರೆಸ್ಟ್ ಇದೆ, ಪ್ಯಾಷನ್ ಏನಿದೆ, ಅದನ್ನ ಯಾವತ್ತೂ ಬಿಟ್ಕೊಡ್ಬೇಡಿ. ಏನ್ ಮ್ಯಾಟರ್ ಇದ್ರೂ ಅದನ್ನ ಬಿಟ್ಕೊಡ್ಬೇಡಿ. ಬಿಕಾಸ್ ಸಮ್ ಟೈಮ್ಸ್ ಏನಾಗುತ್ತೆ, ಏನೋ ಸ್ವಲ್ಪ ನಾವೇನಾದ್ರು ಎಡವಿದ್ರೆ ಓ ಇಷ್ಟೇ ಆಯ್ತೇನು, ಹಿಂದೆ ಇದ್ರಲ್ಲಿ ಅಚೀವ್ ಮಾಡಕ್ ಆಗಲ್ಲ, ಹಿನ್ನ ಈ ವೇಲ್ ಹೋಗ್ಲಿಕ್ಕೆ ಆಗೋದಿಲ್ಲ, ಇದನ್ನೆಲ್ಲೇ ಸ್ಟಾಪ್ ಮಾಡ್ಬೇಕು ಅಂತ ನೆವರ್ ಗಿವ್ ಅಪ್ ಆಟಿಟ್ಯೂಡ್ ನಮ್ಮಲ್ಲಿ ಇರಬೇಕು. ಯಾವತ್ತೂ ಬಿಟ್ಕೊಡ್ಬಾರ್ದು ನಮ್ಮ ಪ್ಯಾಷನ್. ಅದು ನಮ್ಮ ಇಂಟ್ರೆಸ್ಟಿಂದ ಬಂದಿರ್ಬೋದು, ಹಾಬಿಯಿಂದ ಬಂದಿರ್ಬೋದು, ಅಟ್ ಒನ್ ಡೇ ಒನ್ ಫೈನಲ್ ಡೇ ಅದು ನಮಗೆ ಪ್ಯಾಷನ್ ಆಗಿ ಟರ್ನ್ ಆಗೇ ಆಗುತ್ತೆ, ಅದು ನಮ್ಮ ಪ್ರೊಫೆಷನ್ ಆಗುತ್ತೆ. ಸೊ ಆ್ಯಂಡ್ ಮತ್ತೊಂದು ಈ ಥರ ಎಲ್ಲ ಸ್ಟೈಲ್ ಅಂದರೆ ಸಿಂಗಿಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಈ ಥರ ಒಂದು ಹಾಬೀಸ್ ಅಥವಾ ಇಂಟ್ರೆಸ್ಟ್ ಏನಿದೆ ಅದು ಪ್ಯಾಷನ್ ಆಗಿ ಟರ್ನ್ ಆಗಿ ತುಂಬ ಪೇಷನ್ಸ್ ಬೇಕು. ಫಸ್ಟ್ ಆಫ್ ಆಲ್ ಪ್ಯಾರೆಂಟ್ಸ್ ಅದನ್ನ ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು. ಈಗ ಪ್ಯಾರೆಂಟ್ಸ್ ಮೈಂಡಲ್ಲಿ ಏನ್ ಬಂದ್ಬಿಡುತ್ತೆ ಅಂದ್ರೆ, ಈಗ ಅಡ್ಮಿಷನ್ ಮಾಡ್ತಾನೆ ಹೇಳ್ತಾರೆ, ಈಗ ಲೈಕ್ ಲಾಸ್ಟ್ ಮಂತ್ ಲೈಕ್ ಅವರಿಗೆ ಸಮರ್ ಹಾಲಿಡೇಸ್ ಇತ್ತು, ಮಕ್ಕಳಿಗೆ ಅವ್ರು ಹೇಳ್ಬಿಡ್ತಾರೆ 2 ಮಂತ್ಸ್ ಅಲ್ಲಿ ಎಲ್ಲ ಕವರ್ ಮಾಡಿ ಕಲ್ಸ್ಕೊಟ್ಬಿಡಿ ಅಂತ. ಸೊ ಇಟ್ಸ್ ವಿದಿನ್ ಪ್ಯಾರೆಂಟ್ಸ್ ಫಸ್ಟ್ ಅವ್ರು ಅರ್ಥ ಮಾಡ್ಕೊಳ್ಬೇಕು. ನಾವೆಷ್ಟು ಪೇಷನ್ಸ್ ಅಲ್ಲಿ ನಾವು ಶ್ರದ್ಧೆಯಿಂದ ಕಲೀಲಿಕ್ಕೆ ಇಂಟ್ರೆಸ್ಟ್ ಕೊಡ್ತೀವೋ ಅವಾಗ ರಿಸಲ್ಟ್ ಆಟೋಮೆಟಿಕ್ಲಿ ನಮ್ಮ ಹಿಂದೆ ಬರುತ್ತೆ. ನಾವು ಫಸ್ಟೇ ರಿಸಲ್ಟ್ಗೋಸ್ಕರ ರಿಸಲ್ಟ್ ಬೇಕು ರಿಸಲ್ಟ್ ಬೇಕು 2 ಮಂತ್ಸ್ ಅಲ್ಲಿ ಮುಗಿಸ್ ಬಿಡ್ಬೇಕು ಅಂತ ಮೈಂಡ್ ಸೆಟ್ ಇದ್ರೆ ಅದು ಆಗೋದಿಲ್ಲ. ಸೊ ಪೇಷನ್ಸ್ ತುಂಬಾ ಮುಖ್ಯ. ನಾವೆಷ್ಟು ಅದ್ರಲ್ಲಿ ಇನ್ವಾಲ್ವ್ ಆಗಿರ್ತೀವಿ ಅಷ್ಟೇ ನಮಗೆ ರಿಸಲ್ಟ್ ನಮ್ಗೆ ನಾವು ಹುಡ್ಕೊಂಡು ಹೋಗೋದೇ ಬೇಡ, ರಿಸಲ್ಟ್ ಆಲ್ರೆಡಿ ನಮ್ಮ ಹಿಂದೆ ಬಂದ್ಬಿಡುತ್ತೆ ಸಕ್ಸಸ್ ಅನ್ನೋದು. ಸೊ ಪೇಷನ್ಸ್ ಇರಬೇಕು ಮತ್ತೆ ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಇರಬೇಕು ಈ ತರ ಪ್ಯಾಷನ್ಸ್ ಇದು ಹಾಬೀಸ್ ಅಲ್ಲಿ ಇಂಟ್ರೆಸ್ಟ್ ಅಲ್ಲಿ ಎಲ್ಲ.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
0: ಥ್ಯಾಂಕ್ ಯು.
1: ಮಾಹಿತಿಯನ್ನು ಕೊಟ್ಟರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಕಾವ್ಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ. ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286. KLE ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-247-1399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
3: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज OPD सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
1: ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.
2: ಸೋಯಾಬೀನ್ ಬೆಳೆಗೆ ಪೀಡೆ ಸಮೀಕ್ಷೆ ತಂಡ ಭೇಟಿ. ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಮುಂಗಾರು ಹಂಗಾಮಿಗೆ ಸೋಯಾ ಅವರೇ ಸುಮಾರು 45,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದ್ದು, ಈಗಾಗಲೇ ಸುಮಾರು 15-20 ದಿನಗಳ ಬೆಳೆ ಆಗಿದ್ದು, ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಜಂಟಿ ಕೃಷಿ ನಿರ್ದೇಶಕರು ಬೆಳಗಾವಿ ಎಚ್ಡಿ ಕೋಳೇಕರ್, ಉಪ ಕೃಷಿ ನಿರ್ದೇಶಕರು ಬೆಳಗಾವಿ ಸಲೀಂ ಸಂಗತ್ರಾಸ್, ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ ವಿಜ್ಞಾನಿ ಎಸ್ಎಸ್ ಹಿರೇಮಠ್, ಸಹಾಯಕ ಕೃಷಿ ನಿರ್ದೇಶಕರು ವಿಷಯ ತಜ್ಞ ಸಿಐ ಹೂವಾರ್, ಸಹಾಯಕ ಕೃಷಿ ನಿರ್ದೇಶಕರು ಬೆಳಗಾವಿ ಮಂಗಳಾಯಸ್ ಬಿರಾದಾರ್ ಮತ್ತು ಕೃಷಿ ಅಧಿಕಾರಿಗಳನ್ನು ಒಳಗೊಂಡ ಸಮೀಕ್ಷಣಾ ತಂಡವು ಭೇಟಿ ನೀಡಿ ಪೀಡೆ ಸಂರಕ್ಷಣೆ ಕೈಗೊಂಡಿತು. ಸೋಯಾ ಅವರೆಯಲ್ಲಿ ಅಲ್ಲಲ್ಲಿ ಕಾಂಡ ಕೊರಕ ಮತ್ತು ಹಸಿರುಕಾಯಿ ಕೊರಕ, ಹೆಲಿಕೋವರ್ಪ ಕೀಟಬಾಧೆ ಕಂಡು ಬಂದಿದ್ದು, ಇದನ್ನು ನಿರ್ವಹಿಸಲು ಮುಂಜಾಗ್ರತಾ ಕ್ರಮವಾಗಿ ರೈತ ಬಾಂಧವರು ಕೂಡಲೇ ಈ ಕೆಳಕಂಡ ಕ್ರಮಗಳನ್ನು ಅನುಸರಿಸಿ ಬೆಳೆ ರಕ್ಷಣೆಗೆ ಮುಂದಾಗುವಂತೆ ಕೋರಿದೆ. ಹಸಿರುಕಾಯಿ ಕೊರಕ, ಹೆಲಿಕೋವರ್ಪ ಕೀಟದ ಹತೋಟಿಗಾಗಿ ಕ್ಲೋರಾಂಟ್ರಿ ನಿಲಿಪ್ರೋಲ್ ಶೇಕಡಾ 18.5, ಎಸ್ಸಿ 0.3 ಮಿಲಿಲೀಟರ್ ಮತ್ತು 13.045 ನೀರಿನಲ್ಲಿ ಕರಗುವ ರಸಗೊಬ್ಬರವನ್ನು 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಪ್ರತಿ ಎಕರೆಗೆ 5-8 ಹೆಲಿಲ್ಯೂರ್ ಮೋಹಕ ಬಲೆಗಳನ್ನು ಕೀಟದ ಹತೋಟಿಗೆ ಬಳಸುವುದು. ಕಾಂಡಕೊರಕದ ಹತೋಟಿಗೆ ಥಿಯಾಮೆಥಾಕ್ಸಮ್ ಶೇಕಡಾ 12.6 ಮತ್ತು ಲ್ಯಾಂಡಾ ಸಯೋತ್ರಿನ್ ಶೇಕಡಾ 9.5 ಒಂದು ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಸ್ಕಿರೋಷಿಯಂ ಕಾಂಡಕೊಳೆ ರೋಗ ಅಲ್ಲಲ್ಲಿ ಕಂಡು ಬಂದದ್ದು. ಕಾರ್ಬಾಕ್ಸಿನ್ ಶೇಕಡಾ 37.5 ಮತ್ತು ಥೈರಾಮ್ ಶೇಕಡಾ 37.5 ವಿಟಾವ್ಯಾಕ್ಸ್ ಪೌಡರ್ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ರೋಗ ಕಂಡು ಬಂದ ಗಿಡದ ಸುತ್ತಲಿನ ನೆಲವನ್ನು ಔಷಧಿಯಿಂದ ಒದ್ದೆ ಮಾಡಬೇಕು. ಸಿಂಪರಣೆ ಮಾಡುವಾಗ ಎಕರೆಗೆ ಕನಿಷ್ಠ 10-12 ಸ್ಪ್ರೇ ಪಂಪ್ ದ್ರಾವಣವನ್ನು ಕಡ್ಡಾಯವಾಗಿ ಉಪಯೋಗಿಸಲು ಸೂಚಿಸಲಾಗಿದೆ. ಹಾಗೂ ಔಷಧಿ ಸಿಂಪಡಣೆ ಮಾಡುವಾಗ ರೈತರು ದಯವಿಟ್ಟು ಸೂಕ್ತ ಸುರಕ್ಷಾ ಕ್ರಮಗಳನ್ನು ಅನುಸರಿಸುವುದು ಹಾಗೂ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಸಿಂಪಡಣೆ ಕೈಗೊಳ್ಳಬಾರದೆಂದು ಈ ಮೂಲಕ ಕೋರಲಾಗಿದೆ. ಬೆಳೆಗಳಲ್ಲಿ ಕಳೆ ನಿಯಂತ್ರಣ ಮತ್ತು ಮಣ್ಣಿನ ತೇವಾಂಶ ರಕ್ಷಣೆಗಾಗಿ ಸೂಕ್ತ ಸಮಯದಲ್ಲಿ ಎಡೆಕುಂಟೆ ಕಾರ್ಯ ಕೈಗೊಳ್ಳುವುದು ಮತ್ತು ಸಾಧ್ಯವಾದಲ್ಲಿ ಬೆಳೆ ಒಣಗದಂತೆ ರಕ್ಷಿಸಲು ರಕ್ಷಣಾತ್ಮಕ ನೀರಾವರಿ ಒದಗಿಸಲು ತಿಳಿಸಲಾಗಿದೆ. ಪ್ರಕಟಣೆ. ಜಂಟಿ ಕೃಷಿ ನಿರ್ದೇಶಕರು ಬೆಳಗಾವಿ ಮತ್ತು ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು.

0: 你别干嘛，你走。
1: KLE Cancer Hospital, Belagavi.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE Cancer Hospital, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE Cancer Hospital ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE Cancer Hospital ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
3: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th Cross ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ. KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು.

0: ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831244032 ಅಥವಾ www.aletech.ac.in ಗೆ ಭೇಟಿ ನೀಡಿ.
1: ರೈತ ಬಾಂಧವರ ಗಮನಕ್ಕೆ ಬಿತ್ತನೆ ಸಮಯದ ಕುರಿತು ಸಲಹೆ. ಬೆಳಗಾವಿ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ಸಿದ್ಧತೆ ಭರದಿಂದ ಸಾಗಿದೆ. ರೈತರು ಮುಂಗಾರು ಬಿತ್ತನೆಗೆ ಬೇಕಾದ ಬೀಜ ಗೊಬ್ಬರಗಳ ಸಂಗ್ರಹಣೆಯಲ್ಲಿ ತೊಡಗಿರುವರು. ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಬೀಜೋಪಚಾರ ಮಾಡುವುದು ಕಡ್ಡಾಯ. ಮಣ್ಣಿನ ತೇವಾಂಶ ಸಾಕಷ್ಟು, ಅಂದರೆ 75-100 mm ಮಳೆಯಾಗಿರಬೇಕು. 6 inches ಮಣ್ಣು ಹಸಿಯಾಗಿರಬೇಕು. ಮಣ್ಣಿನ ಉಷ್ಣಾಂಶ ಕಡಿಮೆಯಾಗಿರಬೇಕು. ವಾತಾವರಣದಲ್ಲಿ ಆರ್ದ್ರತೆ ಹೆಚ್ಚಾಗಿರಬೇಕು, ಅಂದರೆ ತಂಪಾದ ವಾತಾವರಣವಾಗಿರಬೇಕು. ಪ್ರಮುಖವಾಗಿ ಸೋಯಾ ಅವರೇ ಬಿತ್ತನೆ ಮಾಡುವಾಗ ಈ ಮೇಲಿನ ಎಲ್ಲಾ ಅಂಶಗಳನ್ನು ಗಮನಿಸಿ ಬಿತ್ತನೆ ಪ್ರಾರಂಭಿಸಿರಿ. ರೈತರು ಅವಸರ ಪಡದೆ ತಾಳ್ಮೆಯಿಂದ ಪೂರಕ ಅಂಶಗಳನ್ನು ಗಮನಿಸಿ ಬಿತ್ತನೆ ಕೈಗೊಳ್ಳಲು ರೈತ ಬಾಂಧವರಲ್ಲಿ ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. KLE ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu. ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, BPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218, ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: KLE Pharmacy College Umbalgavi 2016-2017 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu.
2: ರೈತ ಬಾಂಧವರ ಗಮನಕ್ಕೆ ಬೀಜೋಪಚಾರದ ಸಲಹೆಗಳು. ಬಿತ್ತನೆ ಸಮಯದಲ್ಲಿ ವಿವಿಧ ಬೆಳೆಗಳಲ್ಲಿ ಬೀಜೋಪಚಾರ ಮಾಡುವುದು ಅತಿ ಅವಶ್ಯಕವಾಗಿದೆ. ಬೀಜೋಪಚಾರದಿಂದ ಸಸಿ ಹಂತದಲ್ಲಿ ಬರುವ ಕೀಟರೋಗಗಳನ್ನು ತಡೆಯಬಹುದು ಹಾಗೂ ಜೈವಿಕ ಗೊಬ್ಬರದ ಬೀಜೋಪಚಾರದಿಂದ ಪೋಷಕಾಂಶಗಳನ್ನು ನೈಸರ್ಗಿಕವಾಗಿ ಒದಗಿಸಬಹುದಾಗಿದೆ. ಇದರಿಂದ ಕಡಿಮೆ ಖರ್ಚಿನಲ್ಲಿ ಉತ್ತಮ ಬೇಸಾಯ ಮಾಡಬಹುದಾಗಿದೆ. ಸೋಯಾ ಅವರೇ, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 100 ಗ್ರಾಂ ಥೈರಾಮ್ 75 WP ಅಥವಾ 60 ಗ್ರಾಂ ಕರ್ಬಾಕ್ಸಿನ್ 75 WP ದಿಂದ ಉಪಚರಿಸಿ ನಂತರ 500 ಗ್ರಾಂ ರೈಜೋಬಿಯಂ ಜೀವಾಣುವಿನಿಂದ ಬೀಜೋಪಚಾರ ಮಾಡುವುದು, ಇದಲ್ಲದೆ ನಂತರ 500 ಗ್ರಾಂ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ಬೀಜೋಪಚಾರ ಮಾಡಬೇಕು. ಉದ್ದು 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಹೆಸರು, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಜೋಳ ಬಿತ್ತನೆ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಂ ಬೀಜವನ್ನು 1.5 ಲೀಟರ್ ನೀರಿನಲ್ಲಿ 30 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ 7.5 ಗ್ರಾಂ ಪೊಟ್ಯಾಸಿಯಂ ನೈಟ್ರೇಟ್ ಅಥವಾ ಗೋಮೂತ್ರ 25% ಬೆರೆಸಿದ ದ್ರಾವಣದಲ್ಲಿ 8 ಗಂಟೆ ನೆನೆಸಿ ನೆರಳಿನಲ್ಲಿ ಒಣಗಿಸಿದ ಮೇಲೆ ಒಂದರ ನಂತರ ಒಂದರಂತೆ 4 ಗ್ರಾಂ ಟ್ರೆಕೋಡರ್ಮಾ ಮತ್ತು 70 ಗ್ರಾಂ ಅಜೋಸ್ಪಿರಿಲಿಯಂ ಮತ್ತು 70 ಗ್ರಾಂ PSB ದಿಂದ ಬೀಜೋಪಚಾರ ಮಾಡಿ ನೆರಳಿನಲ್ಲಿ ಒಣಗಿಸಿ ಬಿತ್ತಬೇಕು. ಶೇಂಗಾ ಪ್ರತಿ ಕೆಜಿ ಬೀಜಕ್ಕೆ 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 3 ಗ್ರಾಂ 75 WP ಅಥವಾ ಕಾರ್ಬಾಕ್ಸಿನ್ 2 ಗ್ರಾಂ ಅಥವಾ 4 ಗ್ರಾಂ ಟ್ರೆಕೋಡರ್ಮಾ ಪುಡಿಯಿಂದ ಬೀಜೋಪಚಾರ ಮಾಡಬೇಕು ಹಾಗೂ ರೈಜೋಬಿಯಂ ಜೀವಾಣು 200 ಗ್ರಾಂದಿಂದ ಪ್ರತಿ ಎಕರೆ ಬೀಜಕ್ಕೆ ಬೀಜೋಪಚಾರ ಮಾಡಿರಿ. ಈ ರೀತಿ ಕಡ್ಡಾಯವಾಗಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದರೆ ರೋಗ ಕೀಟ ನಿರ್ವಹಣೆ ಮತ್ತು ಪೋಷಕಾಂಶದ ಲಭ್ಯತೆ ಹೆಚ್ಚಿಸಿ ಉತ್ತಮ ಬೆಳೆ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: KLE's Dr. Prabhakar Kore Charitable Hospital, Nehru Nagar, Palgam. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 ರಿಂದ 10ನೇ ತರಗತಿಯವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧ ಉಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482. ಮೊಬೈಲ್ ಸಂಖ್ಯೆ 9448954235.

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
1: 5 ನಿಮಿಷಕ್ಕೆ ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45ಕ್ಕೆ ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು ನಿಮ್ಹಾನ್ಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ವೆನೆಜುವೆಲಾ ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಸಂತಾಪ ಮತ್ತು ಪರಿಹಾರ ಪ್ರಯತ್ನಗಳನ್ನು ಶ್ಲಾಘಿಸಿದ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್. ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಮತ್ತು ಮಾನವ ಅಭಿವೃದ್ಧಿಗೆ ಇಂಧನದ ಪಾತ್ರ ನಿರ್ಣಾಯಕ, ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್. ತಂತ್ರಜ್ಞಾನ ಆಧಾರಿತ ಯುದ್ಧ ರಾಷ್ಟ್ರೀಯ ಭದ್ರತೆಯನ್ನು ಮರು ವ್ಯಾಖ್ಯಾನಿಸುತ್ತಿದೆ, ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ನೇತ್ರ ವಾಯುಗಾಮಿ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆ ಅಂತಿಮ ಕಾರ್ಯಾಚರಣೆಗೆ ಅನುಮತಿ. ಹಾಗೂ ಟಿ20 ಮಹಿಳಾ ವಿಶ್ವಕಪ್ ಕ್ರಿಕೆಟ್, ಭಾರತದ ವಿರುದ್ಧ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಬಾಂಗ್ಲಾದೇಶ. ಈಗ ವಾರ್ತೆಗಳ ವಿವರ. ವೆನೆಜುವೆಲಾದಲ್ಲಿ ಸಂಭವಿಸಿದ ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಒಗ್ಗಟ್ಟನ್ನು ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಶ್ಲಾಘಿಸಿದ್ದಾರೆ. ಇದು ಕಷ್ಟದ ಸಮಯದಲ್ಲಿ ಭಾರತ ಮತ್ತು ವೆನೆಜುವೆಲಾದ ಜನರ ನಡುವಿನ ಸಹಕಾರದ ಮನೋಭಾವಕ್ಕೆ ಅನುಗುಣವಾಗಿದೆ ಎಂದು ಅವರು ಹೇಳಿದ್ದಾರೆ. ಭೂಕಂಪಗಳ ತೀವ್ರ ಪರಿಣಾಮಗಳ ಹಿನ್ನೆಲೆಯಲ್ಲಿ ತಮ್ಮ ಸಂತಾಪ ಮತ್ತು ಪರಿಹಾರ ಪ್ರಯತ್ನಗಳನ್ನು ಬೆಂಬಲಿಸಲು ಭಾರತದ ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸಿದ ಪ್ರಧಾನಿ ನರೇಂದ್ರ ಮೋದಿಯವರ ಹೇಳಿಕೆಗಳನ್ನು ಅವರು ಸ್ವಾಗತಿಸಿದ್ದಾರೆ. ಮೋದಿಯವರ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಅನ್ನು ಉಲ್ಲೇಖಿಸಿ ಅವರು ಅಂತಾರಾಷ್ಟೀಯ ಮಟ್ಟದಲ್ಲಿ ದೊರೆತ ಬೆಂಬಲದ ಅಭಿವ್ಯಕ್ತಿಗಳನ್ನು ಶ್ಲಾಘಿಸಿದರು ಮತ್ತು ವೆನೆಜುವೆಲಾ ಸ್ವೀಕರಿಸಿದ ಒಗ್ಗಟ್ಟಿನ ಅಭಿವ್ಯಕ್ತಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು. ಇಂಧನವು ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಮತ್ತು ಮಾನವ ಅಭಿವೃದ್ಧಿಗೆ ನಿರ್ಣಾಯಕವಾಗಿದೆ ಎಂದು ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್ ಖಟ್ಟರ್ ಹೇಳಿದ್ದಾರೆ. ಗುರುಗ್ರಾಮ್ನಲ್ಲಿ ನಡೆದ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಅಭಿವೃದ್ಧಿ ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸಲು ಕೈಗೆಟುಕುವ ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಇಂಧನವು ಅತ್ಯಗತ್ಯ ಎಂದು ತಿಳಿಸಿದರು. ಭವಿಷ್ಯಕ್ಕೆ ಸಿದ್ಧವಾದ ವಿದ್ಯುತ್ ವಲಯವನ್ನು ನಿರ್ಮಿಸಲು ಭಾರತ ತನ್ನ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ, ಸ್ಮಾರ್ಟ್ ಗ್ರಿಡ್ ಮೂಲಸೌಕರ್ಯ ಮತ್ತು ಇಂಧನ ಸಂಗ್ರಹ ವ್ಯವಸ್ಥೆಗಳನ್ನು ವೇಗವಾಗಿ ವಿಸ್ತರಿಸುತ್ತಿದೆ. ಸೌರ ಮತ್ತು ಪವನ ಇಂಧನ ನಿಯೋಜನೆಯಲ್ಲಿ ಭಾರತವು ವಿಶ್ವದ ಪ್ರಮುಖ ರಾಷ್ಟಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ ಎಂದು ಸಚಿವರು ಹೇಳಿದರು. ಭಾರತ ಇಂಧನ ಬೆಳವಣಿಗೆಯನ್ನು ಎತ್ತಿ ತೋರಿಸಿದ ಸಚಿವರು, ದೇಶವು ಸುಮಾರು 540 ಗಿಗಾವ್ಯಾಟ್ಗಳ ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯದೊಂದಿಗೆ ವಿಶ್ವದ 3ನೇ ಅತಿದೊಡ್ಡ ವಿದ್ಯುತ್ ಉತ್ಪಾದಕ ಮತ್ತು ಗ್ರಾಹಕ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದು ಹೇಳಿದರು. ಬ್ರಿಕ್ಸ್ ಇಂಧನ ಸಚಿವರ ಸಭೆ ನಾಳೆಯವರೆಗೆ ಮುಂದುವರಿಯಲಿದೆ. ಇಂಧನ ಭದ್ರತೆ ಮತ್ತು ಸುಸ್ಥಿರತೆ, ಇಂಧನ ಪ್ರವೇಶ ಮತ್ತು ಸಮಾನತೆ ಹಾಗೂ ನಾವೀನ್ಯತೆ ಮುಂತಾದ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಬಲಪಡಿಸುವ ಬಗ್ಗೆ ಚರ್ಚೆಗಳು ಕೇಂದ್ರೀಕರಿಸುತ್ತಿವೆ. ತಂತ್ರಜ್ಞಾನ ಆಧಾರಿತ ಯುದ್ಧವು ರಾಷ್ಟೀಯ ಭದ್ರತೆಯನ್ನು ಮರು ವ್ಯಾಖ್ಯಾನಿಸುತ್ತಿದೆ. ರಾಷ್ಟೀಯ ಭದ್ರತೆಯ ಭವಿಷ್ಯವು ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ಸಾಮರ್ಥ್ಯಗಳ ಒಮ್ಮುಖದಿಂದ ರೂಪುಗೊಳ್ಳುತ್ತದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯ ರಾಷ್ಟೀಯ ರಕ್ಷಣಾ ಕಾಲೇಜಿನಲ್ಲಿ ಮಾತನಾಡಿದ ಅವರು, ಉದಯೋನ್ಮುಖ ಭದ್ರತಾ ಸವಾಲುಗಳಿಗೆ ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸಲು ಮತ್ತು ಹೆಚ್ಚುತ್ತಿರುವ ಸಂಕೀರ್ಣ ಜಾಗತಿಕ ಪರಿಸರದಲ್ಲಿ ತನ್ನ ಕಾರ್ಯತಂತ್ರದ ಹಿತಾಸಕ್ತಿಗಳನ್ನು ಭದ್ರಪಡಿಸಿಕೊಳ್ಳಲು ಭಾರತವು ತಂತ್ರಜ್ಞಾನ ರೇಖೆಗಿಂತ ಮುಂದೆ ಇರಬೇಕು ಎಂದು ತಿಳಿಸಿದರು. ಭಾರತದ ರಕ್ಷಣಾ ಸ್ವಾವಲಂಬನೆಗೆ ಒತ್ತು ನೀಡುವಲ್ಲಿ ಮಹತ್ವದ ಮೈಲಿಗಲ್ಲು ಎಂಬಂತೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಸ್ಥಳೀಯ ನೇತ್ರ ವಾಯುಗಾಮಿ ಆರಂಭಿಕ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆಗೆ ಅಂತಿಮ ಕಾರ್ಯಾಚರಣೆ ಅನುಮತಿ ಎಫ್ಒಸಿ ನೀಡಿದೆ. ಬೆಂಗಳೂರಿನಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಎಫ್ಒಸಿ ಪ್ರಮಾಣಪತ್ರವನ್ನು ಭಾರತೀಯ ವಾಯುಪಡೆಗೆ ಅಧಿಕೃತವಾಗಿ ಹಸ್ತಾಂತರಿಸಲಾಯಿತು. ಇದು ರಾಷ್ಟದ ವಾಯುಗಾಮಿ ಕಣ್ಗಾವಲು ಮತ್ತು ನೆಟ್ವರ್ಕ್ ಕೇಂದ್ರಿತ ಯುದ್ಧ ಸಾಮರ್ಥ್ಯಗಳಿಗೆ ಪ್ರಮುಖ ಬೆಳವಣಿಗೆಯನ್ನು ಭದ್ರಪಡಿಸುತ್ತದೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಭಾರತೀಯ ವಾಯುಪಡೆಯ ಉಪಮುಖ್ಯಸ್ಥ ಏರ್ ಮಾರ್ಷಲ್ ಅವಧೇಶ್ ಕುಮಾರ್ ಭಾರತಿ ಸ್ಥಳೀಯವಾಗಿ ನಿರ್ಮಿಸಲಾದ ವ್ಯವಸ್ಥೆಯನ್ನು ಶ್ಲಾಘಿಸಿದರು. ಸಂಸತ್ ಭವನದಲ್ಲಿ ಇಂದು ಹೊಸದಾಗಿ ರಾಜ್ಯಸಭೆಗೆ ಚುನಾಯಿತರಾದ ಮತ್ತು ಮರು ಆಯ್ಕೆಯಾದ 10 ಸದಸ್ಯರಿಗೆ ಉಪರಾಷ್ಟಪತಿ ಮತ್ತು ರಾಜ್ಯಸಭೆ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಪ್ರಮಾಣವಚನ ಬೋಧಿಸಿದರು. ತೆಲುಗುದೇಶಂ ಪಕ್ಷದ ಸನಾ ಸತೀಶ್ ಬಾಬು, ವಿಜಯ ಚಿಂತಕಾಯಲ ಮತ್ತು ಭಾಷ್ಯಂ ರಾಮಕೃಷ್ಣ, ಆಂಧ್ರಪ್ರದೇಶದ ಜನಸೇನಾ ಪಕ್ಷದ ಲಿಂಗಮನೇನಿ ರಮೇಶ್ ಪ್ರಮಾಣವಚನ ಸ್ವೀಕರಿಸಿದರು. ಅರುಣಾಚಲ ಪ್ರದೇಶದ ಬಿಜೆಪಿಯ ತೈ ಟಗಕ್, ದೇಬಾಶಿಶ್ ಸಮಂತರಾಯ ಮತ್ತು ಕರ್ನಾಟಕದಿಂದ ಕಾಂಗ್ರೆಸ್ನ ಪ್ರವೀಣ್ ಚಕ್ರವರ್ತಿ ಮತ್ತು ಗುಜರಾತ್ನ ಬಿಜೆಪಿಯ ರಾಜೇಶ್ ಪರಮಾನಂದ್ ಶುಕ್ಲಾ ಅವರಿಗೂ ಸಿಪಿ ರಾಧಾಕೃಷ್ಣನ್ ಪ್ರಮಾಣ ವಚನ ಬೋಧಿಸಿದರು. ಜಾರ್ಖಂಡ್ನಿಂದ ಆಯ್ಕೆಯಾದ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಬೈದ್ಯನಾಥ್ ರಾಮ್ ಮತ್ತು ಸ್ವತಂತ್ರ ಸದಸ್ಯ ಪರಿಮಳ್ ನಾಥ್ವಾನಿ ಕೂಡ ಪ್ರಮಾಣ ವಚನ ಸ್ವೀಕರಿಸಿದ ಇತರ ಸಚಿವರಾಗಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ 27-29 ಸೀಶೆಲ್ಸ್ ದೇಶಕ್ಕೆ ಭೇಟಿ ನೀಡಲಿದ್ದು, ಸೀಶೆಲ್ಸ್ ರಾಷ್ಟೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ಅವರು 2015 ಕೊನೆಯದಾಗಿ ಸೀಶೆಲ್ಸ್ಗೆ ಭೇಟಿ ನೀಡಿದ್ದರು. ವಿದೇಶಾಂಗ ಸಚಿವಾಲಯದ ಹೇಳಿಕೆಯ ಪ್ರಕಾರ, ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ 2 ಈ ಆಚರಣೆಗಳಲ್ಲಿ ಭಾಗವಹಿಸಿವೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಸೀಶೆಲ್ಸ್ ಅಧ್ಯಕ್ಷ ಡಾ ಪ್ಯಾಟ್ರಿಕ್ ಹೆರ್ಮೆನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದು, ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಮಂತ್ರಿ ಅವರು ಸೀಶೆಲ್ಸ್ ರಾಷ್ಟೀಯ ಅಸೆಂಬ್ಲಿಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದು, ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಇಂದು ಹಿರಿಯ ರೈಲ್ವೆ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದ್ದು, ವಿವಿಧ ಸರಕುಗಳ ಸಾಗಣೆಗೆ ಭಾರತೀಯ ರೈಲ್ವೆಯನ್ನು ಅತ್ಯಂತ ಆದ್ಯತೆಯ ಸಾರಿಗೆ ಮಾಧ್ಯಮವನ್ನಾಗಿ ರೂಪಿಸುವ ಉದ್ದೇಶದ ಸುಧಾರಣಾ ಕ್ರಮಗಳ ಕುರಿತು ಚರ್ಚೆ ನಡೆಸಲಾಗಿದೆ. ಇತ್ತೀಚೆಗೆ ಸಿಮೆಂಟ್ ಮತ್ತು ಉಪ್ಪು ಸೇರಿದಂತೆ ವಿವಿಧ ಸರಕುಗಳಿಗಾಗಿ ಅಭಿವೃದ್ಧಿಪಡಿಸಲಾದ ವಿಶೇಷ ವ್ಯಾಗನ್ಗಳ ಯಶಸ್ಸು, ಕೈಗಾರಿಕೆಗಳ ಕಾರ್ಯಾಚರಣಾ ಅಗತ್ಯಗಳಿಗೆ ಅನುಗುಣವಾಗಿ ವ್ಯಾಗನ್ಗಳನ್ನು ವಿನ್ಯಾಸಗೊಳಿಸುವ ಮಹತ್ವವನ್ನು ಸಾಬೀತುಪಡಿಸಿದೆ ಎಂದು ಸಭೆಯಲ್ಲಿ ತಿಳಿಸಲಾಯಿತು. ಪ್ರಸ್ತಾವಿತ ವ್ಯಾಗನ್ ವಿನ್ಯಾಸ ನೀತಿಯು ಆಧುನಿಕ, ಗ್ರಾಹಕ ಕೇಂದ್ರಿತ ಹಾಗೂ ನಾವೀನ್ಯತೆ ಆಧಾರಿತ ಸರಕು ಸಾಗಣೆ ವ್ಯವಸ್ಥೆಯನ್ನು ನಿರ್ಮಿಸುವತ್ತ ಭಾರತೀಯ ರೈಲ್ವೆಯ ಮತ್ತೊಂದು ಮಹತ್ವದ ಸುಧಾರಣೆಯಾಗಿದೆ. ಇದು ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸುವುದು, ಪರಿಸರ ಸುಸ್ಥಿರತೆಯನ್ನು ಬಲಪಡಿಸುವುದು ಹಾಗೂ ವಿಕಸಿತ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಸಚಿವ

0: ಹೇಳಿದ್ದಾರೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ಪರವಾಗಿ ಬೆಂಬಲ ಸೂಚಿಸಿದವರಿಗೆ ಪ್ರಧಾನಮಂತ್ರಿ ಇಂದು ಗೌರವ ಸಲ್ಲಿಸಿದರು. ದೇಶಾದ್ಯಂತ ಸಂವಿಧಾನ ಹತ್ಯಾ ದಿವಸದ ಅಂಗವಾಗಿ ಇಂದು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಜಾಪ್ರಭುತ್ವ, ಸಂವಿಧಾನ ಮತ್ತು ನಾಗರಿಕರ ಹಕ್ಕುಗಳನ್ನು ರಕ್ಷಿಸುವ ಬದ್ಧತೆಯನ್ನು ಪುನರುಚ್ಚರಿಸುವ ಸಂಸ್ಕೃತ ಸುಭಾಷಿತವನ್ನು ಹಂಚಿಕೊಂಡಿರುವ ಅವರು, ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ದೃಢವಾಗಿ ಬೆಂಬಲ ಸೂಚಿಸಿ ರಕ್ಷಿಸಿದ ಎಲ್ಲರಿಗೂ ಗೌರವ ಸಲ್ಲಿಸಿದರು. ಮ್ಯಾಂಚೆಸ್ಟರ್ನ ಎಮಿರೇಟ್ಸ್ ಓಲ್ಡ್ ಟ್ರಾಫರ್ಡ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಎ ಗುಂಪಿನ ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿರುವ ಬಾಂಗ್ಲಾದೇಶ ತಂಡ ಇತ್ತೀಚಿನ ವರದಿ ಬಂದಾಗ 6 ವಿಕೆಟ್ ನಷ್ಟಕ್ಕೆ 168 ರನ್ ಗಳಿಸಿ ಆಡುತ್ತಿದೆ. ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ 3 ಪಂದ್ಯಗಳಲ್ಲಿ 2 ಜಯ ಗಳಿಸಿ ಗುಂಪಿನಲ್ಲಿ 2ನೇ ಸ್ಥಾನದಲ್ಲಿದೆ. ಬಾಂಗ್ಲಾದೇಶವು 2 ಪಂದ್ಯಗಳನ್ನು ಗೆದ್ದಿದ್ದರೂ ಕಡಿಮೆ ನೆಟ್ ರನ್ ರೇಟ್ನಿಂದ 4ನೇ ಸ್ಥಾನದಲ್ಲಿದೆ. ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಿನ್ನೆ ನಡೆದ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ತನ್ವಿ ಶರ್ಮಾ ಮತ್ತು ಕಿಡಂಬಿ ಶ್ರೀಕಾಂತ್ ಸುಲಭ ಗೆಲುವುಗಳೊಂದಿಗೆ ತಮ್ಮ ಅಭಿಯಾನ ಆರಂಭಿಸಿದರು. ಮಹಿಳೆಯರ ಸಿಂಗಲ್ಸ್ನ ಮೊದಲ ಸುತ್ತಿನಲ್ಲಿ ತನ್ವಿ ಶರ್ಮಾ ಜರ್ಮನಿಯ ಎವೊನ್ಲಿ ಅವರನ್ನು 23-21, 21-16 ಅಂತರದಿಂದ ಸೋಲಿಸಿದರು. ದೇವಿಕಾ ಸಿಹಾಕ್ ಪೆರುವಿನ ಇನೆಸ್ ಲೂಸಿಯಾ ಕ್ಯಾಸ್ಟಿಲ್ಲೋ ಅವರನ್ನು 21-14, 21-14 ಅಂತರದಿಂದ ಮಣಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನೆಜುವೆಲಾ ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಸಂತಾಪ ಮತ್ತು ಪರಿಹಾರ ಪ್ರಯತ್ನಗಳನ್ನು ಶ್ಲಾಘಿಸಿದ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್. ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಮತ್ತು ಮಾನವ ಅಭಿವೃದ್ಧಿಗೆ ಇಂಧನದ ಪಾತ್ರ ನಿರ್ಣಾಯಕ, ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್. ತಂತ್ರಜ್ಞಾನ ಆಧಾರಿತ ಯುದ್ಧ ರಾಷ್ಟೀಯ ಭದ್ರತೆಯನ್ನು ಮರು ವ್ಯಾಖ್ಯಾನಿಸುತ್ತಿದೆ, ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ನೇತ್ರ ವಾಯುಗಾಮಿ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆ ಅಂತಿಮ ಕಾರ್ಯಾಚರಣೆಗೆ ಅನುಮತಿ. ಹಾಗೂ ಟಿ20 ಮಹಿಳಾ ವಿಶ್ವಕಪ್ ಕ್ರಿಕೆಟ್, ಭಾರತದ ವಿರುದ್ಧ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಬಾಂಗ್ಲಾದೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
2: Ambika Infra Build and Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life One Care. This isn't just another residential project, it represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here, and your place in it is waiting. Don't miss the opportunity to own a home in the city's most talked about address, where care meets comfort. Call us today at 7760477279 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town.

0: ಜೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವಿನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.